ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 20 ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 12 ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:33. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕಿಟಿ ಮಾಡುವ ನಮಸ್ಕಾರಗಳು. ಈ ದಿನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಚೆನ್ನೈನಲ್ಲಿ ನಿನ್ನೆ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕಳೆದ 100 ವರ್ಷಗಳಲ್ಲಿ ಕಾಣದ ಭೀಕರ ಬರಗಾಲ ಎದುರಾಗಿದ್ದು, ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕುಡಿಯುವ ನೀರಿನ ಅಭಾವ ತಲೆದೋರದಂತೆ ಸರ್ಕಾರ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದರು. ಪೋಷಕರು ಮಕ್ಕಳಿಗೆ ಕೇವಲ ಮಳಿಗೆಗಳನ್ನು ತೋರಿಸುವುದಷ್ಟೇ ಅಲ್ಲದೆ ಅವರಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ಎಸ್ ತಂಗಡಗಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ದಸರಾ ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕರಾವಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾದ ಐತಿಹಾಸಿಕ ಮಂಗಳೂರು ದಸರಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಿನ್ನೆ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಚಾಲನೆ ದೊರೆಯಿತು. ಕುದ್ರೋಳಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಲಾದ ದರ್ಬಾರ್ ಮಂಟಪದಲ್ಲಿ ಗಣೇಶ ಹಾಗೂ ಶಕ್ತಿ ದೇವತೆಗಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಾರತ ಮತ್ತು ರಷ್ಯಾ ನಡುವಿನ ಜಂಟಿ ನೌಕಾ ಸಮರಾಭ್ಯಾಸ ಇಂದ್ರಾ 2026ರಲ್ಲಿ ಭಾಗವಹಿಸಲು ಭಾರತೀಯ ನೌಕಾಪಡೆಯ ಐಎನ್ಎಸ್ ಸಹ್ಯಾದ್ರಿ ಯುದ್ಧ ನೌಕೆ ರಷ್ಯಾದ ವ್ಲಾಡಿವೋಸ್ಟಾಕ್ಗೆ ತಲುಪಿದೆ. ಈ ಸಮರಾಭ್ಯಾಸ ಇದೇ 13-18ರವರೆಗೆ ನಡೆಯಲಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ ಒಟ್ಟು 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಶೂಟಿಂಗ್ ಕ್ರೀಡಾಕೂಟದ ರೈಫಲ್ ಮತ್ತು ಪಿಸ್ತೂಲ್ ವಿಶ್ವಕಪ್ನಲ್ಲಿ ಭಾರತದ ಉದಯವೀರ್ ಸಿಧು ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 7:15 ಎಂದಿನಂತೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು, ನಂತರ ಚಿತ್ರಗೀತೆಗಳನ್ನ ಕೇಳಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಇಂದಿನ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. ನಂತರ 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಆಲಿಸಬಹುದು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳನ್ನ ಆಲಿಸಬಹುದು. 1

ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಇಮೇಲ್ ಆಧಾರಿತ ಕಾರ್ಯಕ್ರಮ. ನಂತರ 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ ಕಾರ್ಯಕ್ರಮನ ಕೇಳಬಹುದು. ಇದು ಇಮೇಲ್ ಆಧಾರಿತ ಕಾರ್ಯಕ್ರಮ ಆಗಿದೆ. 2:30 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 2:40 ಚಿತ್ರತಾಣ. 3:00 ಸಖಿ ಸಹೇಲಿ ಕಾರ್ಯಕ್ರಮನ ಕೇಳಬಹುದು. 4:00 ಪರಿಮಳ. 5:02 ಇಂದಿನ ಕಾರ್ಯಕ್ರಮದ ಪರಿಚಯ. ನಂತರ 5:05 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಬಹುದು. 6:02 ಗಾನ ಬಜಾನ. 6:40 ಕೇಳಿ ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರವನ್ನ ಕೇಳಬಹುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:02 ಈ ದಿನದ ವಿಶೇಷ ಭಾವಚಿತ್ತಾರ, ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಇದಾಗಿದೆ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು ಬ್ರಹ್ಮಚಾರಿಣಿ ದೇವಿಯು ನವರಾತ್ರಿಯ ಎರಡನೇ ದಿನದಂದು ಪೂಜಿಸಲ್ಪಡುವಂತಹ ನವದುರ್ಗೆಯರ ಎರಡನೇ ಸ್ವರೂಪ. ಈ ದೇವಿಯನ್ನು ಕುರಿತು ಮಾತಾಡ್ತಾ ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಗೀತೆಗಳ ಜೊತೆ ನಿಮ್ಮ ಜೊತೆಯಾಗಿರ್ತೀನಿ ನಾನು, ನಿಮ್ಮ ಆರ್ಜೆ ಲತಾ. ಇನ್ನು ಬ್ರಹ್ಮಚಾರಿಣಿ ದೇವಿಯು ಅತ್ಯಂತ ಶಾಂತ, ತೇಜಸ್ವಿ ಮತ್ತು ಸುಂದರವಾದ ಸ್ವರೂಪವನ್ನು ಹೊಂದಿದ್ದಾಳೆ. ಈ ದೇವಿ ಧೋತಿ ಅಥವಾ ಬಿಳಿಯ ಸೀರೆಯನ್ನು ಧರಿಸಿದ್ದು, ಕುತ್ತಿಗೆಯಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಧರಿಸಿದ್ದಾಳೆ. ದೇವಿಯ ಬಲಗೈಯಲ್ಲಿ ಪವಿತ್ರವಾದಂತಹ ಜಪಮಾಲೆ ಇದೆ, ಎಡಗೈನಲ್ಲಿ ಕಮಂಡಲ ಇದೆ. ಈಕೆ ಕಠಿಣ ತಪಸ್ಸು ಮತ್ತು ಸಾಧನೆಯ ಪ್ರತೀಕವಾಗಿದ್ದಾಳೆ. ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಆಚರಿಸುವವಳು. ಅಂತಹ ಬ್ರಹ್ಮಚಾರಿಣಿಯ ಮಾತಿನೊಂದಿಗೆ ಇಂದಿನ ನಾದೋಪಾಸನೆ ಮುಂದುವರಿಯುತ್ತೆ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ವಿಜಯನರಸಿಂಹ ಅವರ ರಚನೆ, ಜಿ ವಿ ರಾಘವುಲು ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಬಿ ಕೆ ಸುಮಿತ್ರಾ ಅವರು ಧ್ವನಿಯಾದಂತಹ ಗೀತೆ, ಎಚ್ ಎಲ್ ಶೇಷಚಂದ್ರ ಅವರ ಸಾಹಿತ್ಯ, ಹೆಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಿಮವಂತನ ಮಗಳಾದ ಪಾರ್ವತಿ ಶಿವನನ್ನ ಪತಿಯಾಗಿ ಪಡೆಯೋದಕ್ಕಂಥೇಳಿ ಅರಣ್ಯದಲ್ಲಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸ್ತಾರೆ. ಆ ಸಮಯದಲ್ಲಿ ಸಾವಿರಾರು ವರ್ಷಗಳ ಕಾಲ ಕೇವಲ ಹಣ್ಣು ಹಂಪಲು ಎಲೆಗಳನ್ನ ತಿಂದು, ನಂತರ ಕಾಲಕ್ರಮೇಣ ಕೇವಲ ಬಿಲ್ವ ಪತ್ರಗಳನ್ನ ತಿಂದು ಕಠಿಣ ವ್ರತವನ್ನು ಆಚರಿಸ್ತಾ ಇರ್ತಾರೆ. ಈ ಒಂದು ತಪಸ್ಸಿನಿಂದಾಗಿ ಅವಳಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದೆ. ಹಾಗೆ ಈ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿವನು ನಂತರ ಅವಳನ್ನು ಮದುವೆ ಆಗ್ತಾನೆ ಅನ್ನೋದು ಕೂಡ ಪುರಾಣದ ಕಥೆಗಳಲ್ಲಿ ಇದೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ. ಈ ಗೀತೆಗೆ ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ. ನಮಸ್ತಸ್ತೈ ನಮಸ್ತಸ್ತೈ ನಮಸ್ತಸ್ತೈ ನಮೋ ನಮಃ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರಲ್ಲಿ ಏಕಾಗ್ರತೆ, ಧೈರ್ಯ, ಸಂಯಮ ಮತ್ತು ದೃಢ ಸಂಕಲ್ಪ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತಂತೆ. ಹಾಗೆ ಈಕೆಯ ಒಂದು ಉಪಾಸನೆಯು ಆಧ್ಯಾತ್ಮಿಕ ಸಾಧಕರಿಗೆ ಜ್ಞಾನ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ, ಕಷ್ಟಗಳನ್ನ ಎದುರಿಸೋದಕ್ಕೆ ಅಪಾರವಾದ ಮಾನಸಿಕ ಶಕ್ತಿಯನ್ನು ನೀಡುತ್ತಂತೆ.

ಪುತ್ತೂರು ನರಸಿಂಹ ನಾಯ್ಕ ಅವರ ಧ್ವನಿಯಲ್ಲಿ ಮನೋರಂಜನ್ ಪ್ರಭಾಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮ

ಚಿತ್ರ ಅವರ ಧ್ವನಿ, ಕಣಗಾಲ್ ಪುರುಷೋತ್ತಮ್ ಅವರ ಸಾಹಿತ್ಯ, ಬಾಲು ಶರ್ಮಾ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರ ಜಪಮಾಲಾ ಕಮಂಡಲು ಧರ ಬ್ರಹ್ಮಚಾರಿಣಿ ಶುಭಾಂ. ತನ್ನ ತಲೆ ಮೇಲೆ ಚಂದ್ರನ ಕಲೆಯನ್ನು ಧರಿಸಿರುವ, ಜಪಮಾಲೆ ಮತ್ತು ಕಮಂಡಲವನ್ನು ಕೈಯಲ್ಲಿ ಹಿಡಿದಿರುವ, ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನ ಪೂರೈಸುವಂತಹ ಶುಭ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ದೇವಿಗೆ ನಮಸ್ಕರಿಸುವ

ತಂಗಿಯ ಮನೆ ಚಿತ್ರದಿಂದ ಎಂಎಸ್ ಶ್ರೀನಿವಾಸ್ ಅವರ ಗಾಯನ, ದೊಡ್ಡರಂಗೇಗೌಡ ಅವರ ರಚನೆ, ರಾಜು ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಸಂಪೂರ್ಣ ಉಪವಾಸ ಇದ್ದು ಮಳೆ ಗಾಳಿ ಬಿಸಿಲು ಅಂತ ಹೇಳದೆ ಕಠಿಣ ತಪಸ್ಸನ್ನು ಆಚರಿಸಿದಂತಹ ಕಾರಣ ಬ್ರಹ್ಮಚಾರಿಣಿ ದೇವಿಗೆ ಅಪರ್ಣ ಎಂಬ ಒಂದು ಹೆಸರು ಕೂಡ ಇದೆಯಂತೆ. ಅಪರ್ಣ ಅಂತ ಹೇಳಿದ್ರೆ ಯಾವುದೇ ಆಹಾರವನ್ನು ಸೇವಿಸದೆ ತಪಸ್ಸನ್ನು ಮಾಡಿದವಳು.

ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಸಾಯಿರಾಮ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ದಧಾನ ಕರಪದ್ಮ ಭ್ಯಾಮ ಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯ ನುತ್ತಮ. ಕೈಯಲ್ಲಿ ಅಕ್ಷರ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ ಮತ್ತು ಕಮಂಡಲವನ್ನು ಹಿಡಿದಿರುವಂಥ ಅತ್ಯುತ್ತಮಳಾದ ಬ್ರಹ್ಮಚಾರಿಣಿ ದೇವಿ ನಮ್ಮ ಮೇಲೆ ದಹಿಯನ್ನು ತೋರಲಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ರಿತೀಶ್ ಅವರು. ಶ್ರೀ ರೇಣುಕಾದೇವಿ ಚಿತ್ರದಿಂದ ಈ ಒಂದು ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಕೆಜೆ ಜೇಸುದಾಸ್ ಅವರ ಗಾಯನ, ಜಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಮಲೆ ಮಾರುತ ಚಿತ್ರದಿಂದ ಈ ಗೀತೆಯನ್ನು ಕೇಳಿದ್ರಿ. ಆ ಮಾತಾ ಬ್ರಹ್ಮಚಾರಿಣಿಯು ನಮ್ಮ ಜೀವನದಲ್ಲಿ ದಿವ್ಯ ಬೆಳಕು, ಆಂತರಿಕ ಶಾಂತಿ ಮತ್ತು ಉನ್ನತ ಗುರಿಗಳನ್ನ ಸಾಧಿಸುವಂತಹ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಈ ದಿನದ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಗೀತೆ, ವಿಜಯನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ರಂಗನಾಯಕಿ ಚಿತ್ರದಿಂದ ಈ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ಬಂಧಿಸಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಭಾರತ ಮತ್ತು ಬ್ರಿಟನ್ ನಡುವಿನ ಜಂಟಿ ನೌಕಾ ಸಮರಾಭ್ಯಾಸ ಕೊಂಕಣ್ 26ರಲ್ಲಿ ಭಾಗವಹಿಸಲು ಭಾರತೀಯ ನೌಕಾಪಡೆಯ ಐಎನ್ಎಸ್ ತ್ರಿಶೂಲ್ ಯುದ್ಧ ನೌಕೆ ಬ್ರಿಟನ್ನ ಪ್ಲೈಮೌತ್ ಬಂದರಿಗೆ ತಲುಪಿದೆ. ರಾಯಲ್ ನೇವಿ ಸಹಯೋಗದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸ ಗುರುವಾರದವರೆಗೆ 2 ಹಂತ

ಹಂತಗಳಲ್ಲಿ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಶ್ರೇಷ್ಠ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ ಐಎಸ್ಐ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ಧತಿಯಲ್ಲಿ ನಡೆಯುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ಎಸ್ಐಆರ್ ನೆಪದಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ನಾಡಹಬ್ಬ ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲ ಜಾತಿ ಧರ್ಮದವರು ಸೇರಿ ಸಂಭ್ರಮಿಸುವಂತಹ ಹಬ್ಬವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿರುವ ದಸರಾ ಆಹಾರ ಮೇಳ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗಣೇಕಲ್ ಜಲಾಶಯದಿಂದ ರಾಯಚೂರು ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಪೂರೈಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ರೈಲ್ವೆ ನೇಮಕಾತಿ ಮಂಡಳಿಯು 2026ನೇ ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಭಾರತೀಯ ರೈಲ್ವೆಯಲ್ಲಿ ಒಟ್ಟು 3548 ಪದವೀಧರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈ ತಿಂಗಳ 8ರಂದು ಆರಂಭವಾಗಿದ್ದು ಅರ್ಹ ಅಭ್ಯರ್ಥಿಗಳು ನವೆಂಬರ್ 6ರವರೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೇಪಾಳದ ಗೋರ್ಖಾ ಜಿಲ್ಲೆಯಲ್ಲಿ ಬೂದಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದ್ದು ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ 14 ರನ್ಗಳಿಂದ ಜಯ ಗಳಿಸಿತು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಕಾಯ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ. ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಆಗ್ತಿದೆ 7:05. ಈಗ ಕೇಳಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ

0: ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.
1: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್ ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಕೋಚಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ಧಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ.
2: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಫಾರ್ಮ್ ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನೋ ಇವೆನ್ನು, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೇ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
0: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸಾ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
7: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿಯ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
0: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ಧ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಸಮಯವಾಗಿದೆ 7:15. ನಮ್ಮ ಈ ದಿನದ ಶುಭೋದಯ ಕರ್ನಾಟಕವನ್ನ ಪ್ರಾರಂಭಿಸುವಂತಹ ಸಮಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ. ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು. ಅವರ ಮಗಳು ಅಂದರೆ ಕಲಾದೇವಿಯ ಕುಟುಂಬ ಜಿವಿ ಮಾಲತಮ್ಮ ಅವರದು. 4 ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು. ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು ಜಿವಿ ಮಾಲತಮ್ಮ ಅವರ ಧ್ವನಿ.
2: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮ ಅಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರೀ ಅಂತ ಸೈಡ್ನಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೇಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಇದ್ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನೇ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ರು ನಮ್ಮ ಅಕ್ಕದ್ರಲ್ಲಿ. ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೆಯದಾಯಿತು ಅಂತ ಹೇಳ್ತೀವಿ. ಮಕ್ಕಳಲ್ಲಿ ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರಗಿರ ಬರಬಾರ್ದ ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಒತ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣಂದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಿಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸದಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಪಾಲಕರಿದಹಿಯ ಪಾಲನ್ನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮ ಅಕ್ಕನಿಗೆ 2ನೇ ಕೃಷ್ಣಂದು ಬಲ ಬಲ ನೀ ನೋಡಲು ಪ್ರಿಯ ಸಖ, ಬಲ ಬಲ ನೀ ನೋಡಲು ಪ್ರಿಯ ಸಖ, ಈ ತಾಲೀಮ್ ಅವ್ರು ಕೊಡೋರು. ನಮಗೆ ನಿದ್ರೆ ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಅಂತ ಮಲಗಿಸೋರು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇ ಇಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೆಯದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು. ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೇ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ನಾಟಕಕ್ಕೆ ತಯಾರಿ. ಆದ್ದರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟೇ ಮಾಡ್ತಾಯಿದ್ದು. ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳಿಗೆ ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ದರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರ ನಾಟಕಗಳು ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲ್ಲಿ ಹೆಸರು ಅದಕ್ಕೆ, ಅದರಲ್ಲಿ ನಾನೊಂದು ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ, ವೀರಣ್ಣವರೇ ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅಂತ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡಬೋದು. ಏ ಬೇಡ ಬೇಡಿ ಬಣ್ಣ ಕರಿ ಬಣ್ಣ ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿ ಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದೂ ಹೇಳ್ಕೊಟ್ರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಹೇಳ್ಕೊಟ್ರು ತೃಪ್ತಿ ಇರಲ್ಲಮ್ಮ ನಮಗೆ, ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗಿಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಕೇಳಿ, ಜೈಪಾಲ್ ಮತ್ತು ಬಿ ಆರ್ ಛಾಯಾ ಅವರ ಗಾಯನವಿರುವಂತಹ ಗೀತೆಗೆ ಸಿದ್ದಲಿಂಗಯ್ಯ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ.

ಎಂ ಡಿ ಪಲ್ಲವಿ ಅವರು ಧ್ವನಿಯಾಗಿದ್ದಂತಹ ಗೀತೆಗೆ ಡಾಕ್ಟರ್ ಕೆ ವಿ ಶ್ರೀನಿವಾಸ್ ಮೂರ್ತಿಯವರ ಸಾಹಿತ್ಯವಿತ್ತು. ಸಮಯ ಆಗ್ತದೆ, ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟ್ರಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ 2ನೇ ಹಂತದ ಪೂನಮಲ್ಲೆ ಒಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ 2ನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯುಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ 2 ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹೊರ್ಮು ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ

0: ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಸರಣಿ ರೂಪಿಸುವ ಮೂಲಕ ಈ ಆಂದೋಲನಕ್ಕೆ ಬಲ ತುಂಬಿದರು. ಈ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆಯ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ, ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು, ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಧ್ಯಂತರ ಚುನಾವಣೆಗೂ ಮುನ್ನ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಯನ್ನು ಇಳಿಸುವ ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು, ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 223 ರನ್ ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ ಇದೇ 14ರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ ಆಗಿದೆ 7:45:09. ನೀವು ಕೇಳ್ತಾ ಇದ್ದೀರಾ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ PG ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಬಗಂದರ ಅಂದರೆ ಫಿಸ್ಟುಲಾ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು ತಲತಲಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂಥ ಸಮಸ್ಯೆಗಳಿಗೆ ಅಡ್ಡ

0: ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ, ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೋಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಳೆಗಳು ಸ್ನೂಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಳೆಗಳು ಸ್ನೂಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರ ಅಥವಾ ಎಳೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾಡೀವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏನೋದಲ್ಲಿ ಮತ್ತು ಪೈಲಿಸ್ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನು ನಾವು ಮಾಡ್ತೇವೆ. ಪೈಲಿಸ್ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಪೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದ ಮಾರ್ಗದಿಂದ ಉದುರು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾನ್ ಏನೋ ಅಥವಾ ಭಗಂಧರ ಕಾಯಿಲೆಯಲ್ಲಿ ನಾವು ಏನೋ ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ, ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂಥದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಭಗಂಧರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಭಗಂಧರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಭಗಂಧರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳ್ಬೋದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: क्या आपको किसी सरकारी विभाग से जुड़ी कोई शिकायत दर्ज करनी है?
6: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी.
5: समाधान दीदी 22 भारतीय भाषाओं में आपकी बात सुनती और समझती है. आपको बस अपनी शिकायत को बोलना है. समाधान दीदी की AI तकनीक आपकी शिकायत को सीधे सही मंत्रालय तक पहुँचाती है.
6: आज ही www.pjportal.gov.in पर जाएं और अपनी शिकायत दर्ज करें.
5: सारी शिकायतों का समाधान सीपी ग्राम्स की ಸಮಾಧಾನ ದೀದಿ.
7: ನಮಸ್ತೆ, ಶುಭ ಮುಂಜಾನೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿರ್ಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಗೀತೆಗಳನ್ನ ಕೇಳುವ ಸಮಯ ಇದು. ಈಗ ಕೇಳಿ ರಾಜು ಅನಂತಸ್ವಾಮಿ ಅವರ ಗಾಯನ, ರಾಘವೇಂದ್ರ ಪಿ ಇಟಗಿ ಅವರ ಸಾಹಿತ್ಯವಿರುವಂತಹ ಗೀತೆ.

ಇದೀಗ ವಿ ಆರ್ ಛಾಯಾ ಮತ್ತು ವೈ ಕೆ ಮುದ್ದುಕೃಷ್ಣ ಅವರ ಧ್ವನಿಯಲ್ಲಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಸಾಹಿತ್ಯವಿರುವಂತಹ ಗೀತೆ. ಇದೀಗ ನಮ್ಮ ಇಂದಿನ ಭಾವಗೀತೆಗಳನ್ನ ಮುಗಿಸುವಂತಹ ಸಮಯ ಇದಾಗಿದೆ.

0: ಸಮಯ ಆಗಿದೆ 8 ಗಂಟೆ. ಈಗ ಹೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಅಗತ್ಯ ನೆರವಿನ ಭರವಸೆ ನೀಡಿದೆ. ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಇಬ್ಬರು ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರೈತರ ಕಷ್ಟಗಳಿಗೆ ಸ್ಪಂದಿಸುವುದು ಮತ್ತು ಅವರ ಋಣ ತೀರಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿದ್ದು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಲು ತಾವು ಬದ್ಧರಾಗಿರುವುದಾಗಿ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ತಿಳಿಸಿದ್ದಾರೆ. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು ಪಂಡಿತ್ ದೀನದಯಾಳ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಟರ್ಕಿಯ ಇಂಟರ್ನ್ಯಾಷನಲ್ ಚಾಲೆಂಜ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನ್ಮಲ್ ಖರ್ಬ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಅವರು ಭಾರತದವರೇ ಆದ ಆಕರ್ಷಿ ಕಶ್ಯಪ್ ಅವರನ್ನು 21-11 21-14 ನೇರ ಸೆಟ್ಗಳಿಂದ ಸೋಲಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಸಮಯ 8:03:32 ಮತ್ತೊಮ್ಮೆ ಆತ್ಮೀಯ ಕೇಳುಗರಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ ಚಂದು ಚಿತ್ರದಿಂದ ಗುರುಕಿರಣ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮಸ್ತೆ ಶುಭೋದಯ ಮತ್ತೊಮ್ಮೆ ಆತ್ಮೀಯ ಕೇಳಿರಿಗೆ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ದಿನದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ವಿಶ್ವ ಸಂಧಿವಾತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಮೂಳೆ ಅಥವಾ ಕೀಲು ನೋವಿನ ಒಂದು ಏನು ಸಂಬಂಧಪಟ್ಟಿರುತ್ತೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನ ಇದು ಅಂತಲೇ ಹೇಳ್ಬೋದು. ಈಗ ಕೇಳಿ, ಟಗರು ಪಲ್ಯ ಚಿತ್ರದಿಂದ ಮಾಧುರಿ ಶೇಷಾದ್ರಿ ಅವರ ಗಾಯನ, ಧನಂಜಯ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸರ್ಕಸ್ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಆರ್ಯನ್ ಅರ್ಚನಾ ಉಡುಪ, ಶಹನಾಜ್ ಗಂಗೋತ್ರಿ ರಂಗಸ್ವಾಮಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಇತ್ತು. ಮಂಜುನಾಥ್ ರಾವ್ ಅವರ ಸಾಹಿತ್ಯ, ಎಮಿಲ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಈ ದಿನ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯ ಸ್ಮರಣೆಯ ದಿನ ಅಂತಲೇ ಹೇಳ್ಬೋದು. ಇವರು ಭಾರತದ ಪ್ರಖ್ಯಾತ ಸಮಾಜವಾದಿ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು. ಈಗ ಕೇಳಿ ಮತ್ತೊಂದು ಗೀತೆ. ಹರಿಹರನ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆಗೆ ಕೆ ಕಲ್ಯಾಣ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಲವ್ ಸ್ಟೋರಿ ಚಿತ್ರದಿಂದ ಈ ಗೀತೆ.

ಸ್ನೇಹನ ಪ್ರೀತಿನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ, ಶ್ರೀನಿವಾಸ್, ಚಿತ್ರ, ಚರಣ್, ಜನನಿ ಅವರು ಧ್ವನಿಯಾಗಿರುವಂತಹ ಗೀತೆನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬಿರುಗಾಳಿ ಚಿತ್ರದಿಂದ.

0: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಸಮಯ ಆಗಿದೆ 8:54 ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇನ್ನೇನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಯಶವಂತ ಚಿತ್ರದಿಂದ ಹೇಮಂತ್ ಮತ್ತು ನಂದಿತಾ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂದಿನ ದಸರಾ ಇಂದಿನ ದಸರಾ ಎಂಬ ಒಂದು ವಿಶೇಷ ಕಾರ್ಯಕ್ರಮದ ಜೊತೆ ನಾನು ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಆರ್ಜಿ ಲತಾ. ನವರಾತ್ರಿಯ ಎರಡನೇ ದಿನ ಇಂದು. ನವರಾತ್ರಿಯ ಈ ದಿನಗಳಲ್ಲಿ ಮನೆ ಮನೆಗಳಲ್ಲೂ ಕೂಡ ಭಕ್ತಿ ಮತ್ತು ಶ್ರದ್ಧೆಯಿಂದ ನವದುರ್ಗೆಯರ ಪೂಜೆಯನ್ನು ಮಾಡಲಾಗುತ್ತೆ. ಹಿರಿಯರು ಮನೆಯಲ್ಲೇ ಮಂಟಪಗಳನ್ನ ಸಾಂಪ್ರದಾಯಿಕವಾಗಿ ಅಲಂಕರಿಸಿ ತಲೆಮಾರುಗಳಿಂದ ಬಂದಂತಹ ನಿಯಮ ನಿಷ್ಠೆಗಳಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಜಾನಪದ ಕಲೆಗಳು ಹಬ್ಬದ ಮುಖ್ಯ ರಂಗಾಗಿದ್ದವು ಅಂದಿನ ಕಾಲದಲ್ಲಿ. ಹಾಗೆಯೇ ದಿನದಿಂದ ದಿನಕ್ಕೆ ಬಹಳ ಬದಲಾವಣೆಗಳು ಆಗ್ತಾ ಬಂದಿದೆ. ಕಾಲ ಬದಲಾದಂತೆ ಆಚರಣೆಯ ಒಂದು ಸ್ವರೂಪ ಕೂಡ ಬದಲಾಗಿದೆ. ಇಂದು ತಂತ್ರಜ್ಞಾನ ಮತ್ತು ಆಧುನಿಕ ಬೆಳಕಿನ ವೈಭವದೊಂದಿಗೆ ದಸರಾವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೈಸೂರು ದಸರಾದಂತಹ ಅದ್ದೂರಿ ಬೆಳಕಿನ ಅಲಂಕಾರಗಳು, ಸಾಮಾಜಿಕ ಜಾಲತಾಣಗಳ ಮೂಲಕ ಶುಭಾಶಯ ವಿನಿಮಯ ಮತ್ತು ಬೃಹತ್ ಪ್ರಮಾಣದ ಸಾಂಸ್ಕೃತಿಕ ವೈಭವಗಳು ಇಂದಿನ ಆಚರಣೆಗಳಲ್ಲಿ ಇರುವಂತಹ

ಕೆಲವು ಬದಲಾವಣೆಗಳಾಗಿದೆ. ಇಂತಹ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ಅನುರಾಧ ಭಟ್ ಅವರು ಧ್ವನಿಯಾಗಿರುವಂತಹ ಒಂದು ಗೀತೆ. ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ. ಮೀರಾ ಮಾಧವ ರಾಘವ ಚಿತ್ರದಿಂದ ಈ ಗೀತೆ.

ಇನ್ನು ರಾಜರ ದರ್ಬಾರ್ನಿಂದ ಸಾರ್ವಜನಿಕ ನಾಡ ಹಬ್ಬವಾದದ್ದು ದಸರಾ. ಹಳೆಯ ಕಾಲದಲ್ಲಿ ದಸರಾ ಅಂದರೆ ಅರಮನೆಯ ಒಳಗೆ ಮಹಾರಾಜರು ನಡೆಸುತ್ತಿದ್ದಂಥ ಖಾಸಗಿ ಮತ್ತು ಸಾರ್ವಜನಿಕ ದರ್ಬಾರ್ ಆಗಿತ್ತು. ರಾಜರು ಸಿಂಹಾಸನಾರೂಢರಾಗಿ ಪ್ರಜೆಗಳ ಕುಂದುಕೊರತೆಗಳನ್ನ ಆಲಿಸ್ತಾ ಇದ್ರು, ತಮ್ಮ ವೈಭವವನ್ನು ಪ್ರದರ್ಶನ ಮಾಡ್ತಾ ಇದ್ರು. ಇಂದಿನ ದಿನಗಳಲ್ಲಿ ರಾಜಶಾಹಿ ವ್ಯವಸ್ಥೆ ಇಲ್ಲದ ಕಾರಣ ಇದು ಕರ್ನಾಟಕ ಸರ್ಕಾರದ ನೇತೃತ್ವದಲ್ಲಿ ನಡೆಯುವಂತಹ ನಾಡ ಹಬ್ಬವಾಗಿದೆ. ಈಗ ಎಲ್ಲ ಜಾತಿ ಧರ್ಮ ವರ್ಗದ ಲಕ್ಷಾಂತರ ಜನಸಾಮಾನ್ಯರು ಮತ್ತು ಪ್ರವಾಸಿಗರು ಈ ಉತ್ಸವದಲ್ಲಿ ನೇರವಾಗಿ ಭಾಗವಹಿಸಿ ಸಂತೋಷವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಕೇಳಿ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ರೀ ಸ್ವಲ್ಪ ಬರ್ತೀರಾ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ದಸರಾ ಹಬ್ಬದ ಒಂದು ಆಚರಣೆಯಲ್ಲಿ ಆನೆಗಳ ಮೆರವಣಿಗೆ ಮತ್ತು ತೂಕ ಪರೀಕ್ಷೆ ಜಂಬೂ ಸವಾರಿಯಲ್ಲಿ ಕೆಲವು ಬದಲಾವಣೆಗಳನ್ನ ಕಾಣಬಹುದು. ಹಳೆ ಕಾಲದಲ್ಲಿ ರಾಜರು ಸ್ವತಃ ಆನೆಯ ಮೇಲೆ ಕುಳಿತು ಅಥವಾ ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆಯನ್ನು ನಡೆಸ್ತಾ ಇದ್ರು. ಆನೆಯನ್ನ ರಾಜರ ವೈಭವದ ಸಂಕೇತವಾಗಿ ಅಲ್ಲಿ ಬಳಕೆ ಮಾಡಲಾಗ್ತಿತ್ತು. ಆದರೆ ಇಂದಿನ ದಿನಗಳಲ್ಲಿ ರಾಜರ ಬದಲಿಗೆ ಮೈಸೂರು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಚಿನ್ನದ ಅಂಬಾರಿಯಲ್ಲಿ ಇರಿಸಿ ಅತಿ ಭಕ್ತಿ ಮತ್ತು ಸಡಗರದಿಂದ ಜಂಬೂ ಸವಾರಿಯನ್ನು ನಡೆಸಲಾಗ್ತಿದೆ. ದಸರಾ ಆರಂಭಕ್ಕೂ ಮುನ್ನ ಆನೆಗಳ ತೂಕ ಪರೀಕ್ಷೆ ಮತ್ತು ಅವುಗಳಿಗೆ ಅರಣ್ಯ ಇಲಾಖೆಯಿಂದ ವಿಶೇಷ ತರಬೇತಿಯನ್ನು ನೀಡುವಂತಹ ಪದ್ಧತಿ ಈಗ ಜಾರಿಯಲ್ಲಿದೆ. ಈಗ ಕೇಳಿ ಜೇನುಗೂಡು ಚಿತ್ರದಿಂದ ಸುಜಾತಾ ದತ್ ಅವರ ಗಾಯನ, ಎಂಡಿ ಹಶಾಂ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಮಾತಾಡ್ ಮಾತಾಡು ಮಲ್ಲಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಂದಿತಾ ಅವರ ಗಾಯನ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಮೈಸೂರಿನ ದಸರಾದಲ್ಲಿ ಕೇವಲ ವಿದ್ಯುತ್ ದೀಪಾಲಂಕಾರ ಮತ್ತು ಆಧುನಿಕ ಪ್ರದರ್ಶನಗಳಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನ ನಾವು ಕಾಣಬಹುದು. ಹಿಂದೆ ಮೈಸೂರು ನಗರದ ಕೆಲವೇ ಪ್ರಮುಖ ಬೀದಿಗಳಲ್ಲಿ ಅರಮನೆಯ ಸುತ್ತಮುತ್ತ ಸಾಂಪ್ರದಾಯಿಕ ದೀಪಗಳನ್ನ ಅಳವಡಿಸಲಾಗ್ತಿತ್ತು. ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಕಲೆಗಳಿಗೆ ಮಾತ್ರ

ಒಲವೇ ಜೀವನ ಲೆಕ್ಕಾಚಾರ ಚಿತ್ರದಿಂದ ಈ ಗೀತೆಯನ್ನು ಕೇಳಿದ್ರಿ. ಅನನ್ಯ ಭಟ್ ಅವರು ಧ್ವನಿಯಾಗಿದ್ರು. ಇನ್ನು ಹಾಗೆಯೇ ದಸರಾದಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಬಂದಿದೆ. ಇತ್ತೀಚಿನ ದಸರಾ ಮಹೋತ್ಸವಗಳಲ್ಲಿ ಕೇವಲ ವಿದ್ಯುತ್ ದೀಪ ಅಲಂಕಾರ ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನದ ಡ್ರೋನ್ಗಳನ್ನ ಬಳಸ್ತಾ ಇದ್ದಾರೆ. ಅಂತಹ ಡ್ರೋನ್ ಪ್ರದರ್ಶನವನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ದೊಡ್ಡ ಮಟ್ಟದಲ್ಲಿ ಈ ಒಂದು ಡ್ರೋನ್ ಪ್ರದರ್ಶನವನ್ನು ಪರಿಚಯಿಸಲಾಗ್ತಿದೆ. ಸಾವಿರಾರು LED ಡ್ರೋನ್ಗಳನ್ನ ಬಳಸಿ ಆಕಾಶದಲ್ಲಿ ವಿವಿಧ ಆಕೃತಿಗಳನ್ನ ಮೂಡಿಸಿ ಇದರ ಮೂಲಕ ವೀಕ್ಷಕರಿಗೆ ಒಂದು ಹೊಸ ಅನುಭವವನ್ನು ನೀಡಲಾಗ್ತಿದೆ. ಈಗ ಕೇಳಿ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಒಂದು ಗೀತೆ, ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ವಿಜಯ ನಾರಸಿಂಹ ಅವರ ರಚನೆ, MR ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. P. ಸುಶೀಲ್ ಅವರು ಕೂಡ ಧ್ವನಿಯಾಗಿದ್ದಾರೆ.

ಗಂಗಾ ಚಿತ್ರದಿಂದ ಈ ಗೀತೆನ ಕೇಳಿದ್ರಿ. ಕೆಎಸ್ ಚಿತ್ರ ಮತ್ತು ಅನುರಾಧ ಭಟ್ ಅವರು ಧ್ವನಿಯಾಗಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದ್ದಂತಹ ಗೀತೆ ಇದು. ಇನ್ನು ಮೈಸೂರಿನಲ್ಲಿ ಕರಾವಳಿ ಸಂಸ್ಕೃತಿಯ ಸೇರ್ಪಡೆ ಕೂಡ ಆಗಿದೆ. ಮೈಸೂರು ದಸರಾವನ್ನ ಕೇವಲ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತಗೊಳಿಸದೆ ಕರ್ನಾಟಕದ ಇತರ ಭಾಗಗಳ ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಒಂದು ಉದ್ದೇಶವನ್ನ ಕೂಡ ಇತ್ತೀಚೆಗೆ ನಾವು ಮೈಸೂರಿನ ದಸರಾದಲ್ಲಿ ಕಾಣಬಹುದು. ಕರಾವಳಿಯ ಪ್ರಸಿದ್ಧ ಕ್ರೀಡೆಯಾದಂತಹ ಕಂಬಳವನ್ನ ಮೈಸೂರಿನಲ್ಲಿ ಆಯೋಜಿಸುವ ಒಂದು ಹೊಸ ಬದಲಾವಣೆಯನ್ನ ತರಲಾಗಿದೆ. ಇದು ಪ್ರವಾಸಿಗರಿಗೆ ಮತ್ತಷ್ಟು ಆಕರ್ಷಣೆ ಆಗಿದೆ. ಅದರ ಜೊತೆ ವೈಮಾನಿಕ ಸಾಹಸ ಪ್ರದರ್ಶನವನ್ನು ಕೂಡ ನಾವು ಕಾಣಬಹುದು. ಭಾರತೀಯ ವಾಯುಪಡೆಯ ಪ್ರಸಿದ್ಧ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದಿಂದ ವಾಯು ಸಾಹಸ ಪ್ರದರ್ಶನವನ್ನು ದಸರಾ ವೇಳೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಇದು ಆಕಾಶದಲ್ಲಿ ರೋಮಾಂಚಕ ಕಸರತ್ತುಗಳ ಮೂಲಕ ಜನರನ್ನು ಬೆರಗುಗೊಳಿಸುತ್ತೆ. ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಮಿಲನ ಚಿತ್ರದಿಂದ. ಜಯನ್ ಕಾಯ್ಕಿನಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ.

ಜೋಗಿ ಚಿತ್ರದಿಂದ ಈ ಗೀತೆನ ಕೇಳಿದ್ವಿ. ಸುನಿತಾ ಮತ್ತು ಗುರುಕಿರಣ್ ಅವರು ಧ್ವನಿಯಾಗಿದ್ರು. ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನು ಹಾಗೆಯೇ ಮೈಸೂರಿನಲ್ಲಿ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಮಹತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಕಾಣಬಹುದು. ಕೇವಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಹಬ್ಬ ಆಗಿತ್ತು ಹಿಂದೆ. ಆದರೆ ಈಗ ದಸರಾ ಮಹೋತ್ಸವ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ರಾಜ್ಯದ ಪ್ರವಾಸೋದ್ಯಮಕ್ಕೆ ದೊಡ್ಡ ಆದಾಯದ ಮೂಲ ಕೂಡ ಆಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಹಿಂದಿನ ದಸರಾ ರಾಜರ ವೈಭವದ ಪರಂಪರೆ ಆಗಿದ್ದರೆ ನಮ್ಮ ಇಂದಿನ ದಸರಾ ಕನ್ನಡಿಗರ ಹೆಮ್ಮೆಯ ಸಾಂಸ್ಕೃತಿಕ ಉತ್ಸವ ಆಗಿದೆ. ಇದು ಒಂದು ರೀತಿಯ ಪಾಸಿಟಿವ್ ಚೇಂಜ್ ಅಂತಲೇ ಹೇಳ್ಬೋದು. ಈಗ ಕೇಳಿ ಉದಿತ್ ನಾರಾಯಣ್ ಅವರ ಗಾಯನ, ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಆದಿ ಚಿತ್ರದಿಂದ.

0: นะ
1: ಅಂದಿನ ದಸರಾ ಮತ್ತು ಇಂದಿನ ದಸರಾದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಬಂದಿದ್ರು ಕೂಡ ಕಾಲಕ್ಕೆ ತಕ್ಕಂತೆ ವಿಧಾನಗಳಲ್ಲಿ ಆಚರಣೆಗಳಲ್ಲಿ ಬದಲಾವಣೆ ಆಗಿದೆ ವಿನಃ ದೇವಿಯ ಮೇಲಿರುವಂತಹ ಭಕ್ತಿ ಮತ್ತು ಹಬ್ಬದ ಶ್ರದ್ಧೆ ಮಾತ್ರ ಅಂದಿನಿಂದ ಇಂದಿನವರೆಗೂ ಹಾಗೆ ಉಳಿದುಕೊಂಡು ಬಂದಿದೆ. ಇಂತಹ ಹಬ್ಬದ ಸಂಭ್ರಮವನ್ನು ಪ್ರತಿಯೊಬ್ಬರೂ ಸಂಭ್ರಮಿಸೋಣ ಅಂತ ಹೇಳ್ತಾ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ಹೂ ಚಿತ್ರದಿಂದ ವಿ ರವಿಚಂದ್ರನ್ ಅವರ ಸಾಹಿತ್ಯ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶರನ್ನವರಾತ್ರಿಯ ಎರಡನೇ ದಿನವಾದ ಇಂದು ನಾಡಿನಾದ್ಯಂತ ತಪಸ್ಸು, ಸಂಯಮ, ನಿಷ್ಠೆ ಮತ್ತು ವಿದ್ಯಾಸಿದ್ಧಿಯ ಸಂಕೇತವಾದ ನವದುರ್ಗೆಯರಲ್ಲಿ ಎರಡನೇ ಸ್ವರೂಪ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾಡಲಾಗುತ್ತಿದೆ. ನವರಾತ್ರಿಯ ಎರಡನೇ ದಿನವಾದ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಶುಭ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯ ಪೂಜೆಗೆ ನವರಾತ್ರಿಯ ಎರಡನೇ ದಿನವೂ ಸಮರ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಾದ ಇಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿ ಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬ್ಬನ್ ರನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ ಮ್ಯಾರಥಾನ್ಗೆ ನಗರದ ಕನಕ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಎಸ್ ರಮ್ಯಾ ಚಾಲನೆ ನೀಡಿದರು. ನೈಋತ್ಯ ರೈಲ್ವೆ ಪ್ರಯಾಣಿಕರ ದಟ್ಟಣೆ ನಿಭಾಯಿಸಲು ಮಂಗಳೂರು ಸೆಂಟ್ರಲ್ನಿಂದ ಶಕೂರ್ ಬಸ್ತಿಗೆ ಏಕಮುಖ ಕಾಯ್ದಿರಿಸದ ಎಕ್ಸ್ಪ್ರೆಸ್ ವಿಶೇಷ ರೈಲನ್ನು ಇಂದು ಬೆಳಗ್ಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಹೊರಟು ನಾಡಿದ್ದು ಬುಧವಾರ ಸಂಜೆ ಶಕೂರ್ ಬಸ್ತಿಯನ್ನು ರೈಲು ತಲುಪಲಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ ಎರಡನೇ ದಿನದಾಟದಲ್ಲಿಂದು 2 ವಿಕೆಟ್ನಷ್ಟಕ್ಕೆ 16 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ

ಮನೆಗಳಿಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:53. ಆತ್ಮೀಯ ಕೇಳುಗರಿಗೆಲ್ಲ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರುವುದು ನಿಮ್ಮ ಆರ್ಜೆ ಲತಾ. ಮೊದಲಿಗೆ ಕೇಳಿ ಚಕ್ರತೀರ್ಥ ಚಿತ್ರದಿಂದ LR ಈಶ್ವರಿ ಅವರ ಗಾಯನ, ದರಾ ಬೇಂದ್ರೆ ಅವರ ಸಾಹಿತ್ಯ, TG ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಮನೆ ಬೆಳಗಿದ ಸೊಸೆ ಚಿತ್ರದಿಂದ ವಾಣಿ ಜಯರಾಮ್ ಅವರ ಗಾಯನ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದಿಂದ ನಾಗೇಂದ್ರ ಮತ್ತು ಎಲ್ ಆರ್ ಈಶ್ವರಿ ಅವರ ಗಾಯನ, ಎಂ ನರೇಂದ್ರ ಬಾಬು ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಮಾಡಬೇಡ ಗೇಲಿ ಕಟ್ಟಿಲ್ವೆ ತಾಲಿ ಬಿಟ್ಟೇನೆ ಏ ಏ ಸುಟ್ಟೇನು ಗೋಲಿ

ಬೀದಿ ಬಸವಣ್ಣ ಚಿತ್ರದಿಂದ ಬ್ಯಾಂಗ್ಳೂರ್ ಲತಾ ಮತ್ತು ಪಿ ನಾಗೇಶ್ವರ ರಾವ್ ಅವರ ಗಾಯನ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಗುವ ಹೂವು ಚಿತ್ರದಿಂದ.

ಮಾತು ತಪ್ಪದ ಮಗ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವಂತಹ ಗೀತೆ ಚಕ್ರತೀರ್ಥ ಚಿತ್ರದಿಂದ. ಈ ಗೀತೆ ತಾರಾಸು ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

0: ಜಗವೇ ನಗುವ ಎಂದು ನಿನ್ನವನೇ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಗಾಯನ, ವಿಜಯ್ ನಾರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದು.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
0: ಈಗ ಕೇಳಿ ಬಿಡುಗಡೆಯ ಬೇಡಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಂದಾದೀಪ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಗಾಯನ, ಸೋರತ್ ಅಶ್ವಥ್ ಅವರ ಸಾಹಿತ್ಯ, ಎಂ ವೆಂಕಟರಾಜು ಅವರ ಸಂಗೀತ ಸಂಯೋಜನೆಯಂತಹ ಗೀತೆ ಇದು. ಈಗ ಕೇಳಿ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಭಕ್ತ ಜ್ಞಾನದೇವ ಚಿತ್ರದಿಂದ ಈ ಗೀತೆ.

ಉತ್ತರ ದಕ್ಷಿಣ ಚಿತ್ರದಿಂದ ಈ ಗೀತೆಯನ್ನ ಕೇಳಿದರೆ ಎಸ್ ಜಾನಕಿ ಅವರ ಗಾಯನ, ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬೆಸುಗೆ ಚಿತ್ರದಿಂದ.

ಕಂಡದ್ದು ಕಣ್ಣೆದುರುಂಟು, ಶ್ರೀಮಂತಿಕೆಗೂ ಇದಕ್ಕೂ ನಂಟು. ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ, ಇರಬೇಕಾದ್ದು ಮಾತ್ರ ಮುಖ್ಯವಾಗಿಲ್ಲ.

ಈ ಮನೆಯಲ್ಲಿ ಹರುಷವ ಮೆರೆಯಲು ನಗೆಯೇ ಚಿಮ್ಮಿಲ್ಲ, ಅಮೃತ ಶಿಲೆಯ ಈ ನೆಲದಲ್ಲಿ ಹೆಜ್ಜೆ ಕಂಡಿಲ್ಲ, ಸೊಬಗನು ಬೆಳಗೋ ಮಲ್ಲಿಗೆ ಎಂಥ ಮೊಗ್ಗೆ ಮೂಡಿಲ್ಲ, ಚಂದದ ಕನಸಿಗೆ ಕುಂದದ ಮನಸ್ಸಿಗೆ ಕಾಲ ಕೂಡಿಲ್ಲ, ನಲ್ಮೆಯ ಬದುಕಿನ ಅಕ್ಕರೆ ಬಾನಲಿ.

0: ಆದ್ರೆ ಒಳಗಿರೋರಿಗೆ ಮಾತ್ರ ಗೊತ್ತಿದ್ರು ಕೊಟ್ಟು ಗಹನ ಇಲ್ಲಿನ ಮಂದಿಗೆ ತಪ್ಪದು ಒಂದು ಭಾರಿ ವ್ಯಸನ.
1: ಏನಿದ್ರೇನು ಏನಾದ್ರೇನು ಯಾರಿದ್ರೇನು ಯಾರು ಹೋದ್ರೇನು ತನುವು ಮನವು ಅರಳ್ಕೊಂಡು ಉಪ್ಕೊಂಡು ಸೆಳೆಯುವಂತ ಹೂವಿಲ್ಲ. ಅಂತಸ್ತಿದ್ರು ಪದವಿ ಇದ್ರು ಭೋಗದ ಕಡಲು ತುಂಬಿ ತುಡುಕಿದರು ಹಗ್ಲು ರಾತ್ರಿ ಮಿಂಚ ಹರಿಸಿ ಕರೆಯುವಂತ ಚುಕ್ಕೆ ಇಲ್ಲ. ಹೌದೌದು ಚುಕ್ಕೆ ಇಲ್ಲ. ಅದಕ್ಕೆ ಪುಟ್ಟ ನಾನು ಹೇಳುದು

0: ಕೂಗಾಡುವಂಥ ಕುಡಿಬೇಕು, ಆಹತ್ತೊನೆದಾಡುವಂಥ ಸುಮಬೇಕು.
1: ಏನ್ ನೋಡ್ತಾ ಇದ್ದೀಯೋ? ಹಾಗಂದ್ರೆ ಇಲ್ಲಿನ ಅನ್ನ ಚಂದನೆಲ್ಲ ಚಿಂದಿ ಚಿಂದಿ ಮಾಡ್ಬೇಕು, ಅತ್ತ ಇತ್ತ ಓಡಾಡ್ಕೊಂಡು ಎದ್ರ ಪಬ್ಬ ಉರುಳ್ಬೇಕು. ಸೋಫಾ ಕುರ್ಚಿ ಎಳೆದಾಡುತ್ತ, ಪರದೆಯನ್ನೆಲ್ಲ ಹರಿದಾಕುತ್ತ, ಕಿಟಕಿ ಗಾಜು ಒಡೆದಾಕುತ್ತ, ಬಾಗಿಲು ಚಿಲ್ಕ ಮುರಿದಾಕುತ್ತ, ಥೈ ಥೈ ತಕ ಥೈ ಕುಣಿಬೇಕು, ಏನಾದರೊಂದು ಒಡಿಬೇಕು, ಕೇಕೆ ಹಾಕಿ ನಗಬೇಕು. ನಗ್ತಾ ನಗ್ತಾ ಓಡ್ಬೇಕು, ಓಡ್ತಾ ಓಡ್ತಾ ಬೀಳ್ಬೇಕು, ಬಿದ್ದ ಮೇಲೆ ಜೋರಾಗಿ ಅಳಬೇಕು. ಆಗ ಒಳಗಿರೋ ತಾಯಿ ನನ್ನ ಸಂಗಾತಿ ಓಡೋಡಿ ಬಂದು ಪ್ರೀತಿಯಿಂದ ಬಾಚಿ ತಪ್ಪಿಕೊಂಡು ಮಗುನ ಕಂಕುಳಲ್ಲಿ ಎತ್ಕೊಂಡು, ಅಯ್ಯೋ ನನ್ ಪುಟ್ಟ ಏನಾಯ್ತಪ್ಪ ತಂದ, ಏನಾಯ್ತು ನನ್ ಚಿನ್ನ ಅನ್ಕೊಂಡು ಅಪ್ಪಿಕೊಂಡು ಲೊಚ ಲೊಚ ಪುತ್ತ ಕೊಡ್ಬೇಕು. ಜೋ ಜೋ ಅಂತ ಲಾಲಿ ಆಡ್ತಾ ಅಕ್ಕರೆಯಿಂದ ರಮಿಸ್ಬೇಕು. ದೂರದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಮೌನವಾಗಿ ನೋಡ್ಬೇಕು, ನೋಡ್ತಾ ನೋಡ್ತಾ ನಗ್ಬೇಕು.
2: ಮಕ್ಕಳಿರಲವ್ವ ಮನೆ ತುಂಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನಂತ್ ನಾಗ್ ಅವರ ಗಾಯನ, ದೊಡ್ಡರಂಗೇಗೌಡ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಸಮಯ 10:55:55. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಸ್ವಾಭಿಮಾನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಆರ್ಜಿ ಲತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಐಎನ್ಡಿಐ ಮೈತ್ರಿಕೂಟದ ಪಕ್ಷಗಳು ಕನ್ನಾಡ್ ಪ್ಲೇಸ್ನಿಂದ ಸುಪ್ರೀಂಕೋರ್ಟ್ವರೆಗೆ ಹಮ್ಮಿಕೊಂಡಿರುವ ಪ್ರತಿಭಟನಾ ಪಾದಯಾತ್ರೆ ಹಿನ್ನೆಲೆ ದೆಹಲಿಯಲ್ಲಿ ಭದ್ರತೆ ತೀವ್ರಗೊಳಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ಅನಿರೀಕ್ಷಿತ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ಕಬ್ಬಿನ ಸೂಕ್ತ ಬೆಲೆ ನಿಗದಿಗೆ ಆಗ್ರಹಿಸಿ 54 ರೈತ ಮುಖಂಡರ ನಿಯೋಗ ಇಂದು ಅಪರಾಹ್ನ 3 ನವದೆಹಲಿಯ ಕೃಷಿ ಭವನದಲ್ಲಿ ಕೇಂದ್ರದ ಸಚಿವರ ಉನ್ನತ ಮಟ್ಟದ ಸಭೆಯಲ್ಲಿ ತಮ್ಮ ಬೇಡಿಕೆಗಳ ಬಗ್ಗೆ ಸಮಾಲೋಚಿಸಿ ಮನವರಿಕೆ ಮಾಡಲಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಇಂದು ವಿಶ್ವ ಸಂಧಿವಾತ ಜಾಗೃತಿ ದಿನ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ಎಂಬ ಧ್ಯೇಯದೊಂದಿಗೆ ಸ್ನಾಯು ಅಸ್ಥಿಪಂಜರದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ರಾಜಸ್ಥಾನದ ಭರತ್ಪುರ ಜಿಲ್ಲೆಯ ಗ್ರಾಮವೊಂದರಲ್ಲಿ ಕ್ರಷರ್ ಗಣಿಗಾರಿಕೆ ಗುತ್ತಿಗೆಗೆ ಸಂಬಂಧಿಸಿದಂತೆ ನಡೆದ ಸುದೀರ್ಘ ವಿವಾದದ ಹಿನ್ನೆಲೆ ಬಿಜೆಪಿ ಮಾಜಿ ಶಾಸಕ ಅತರ್ ಸಿಂಗ್ ಬೇದಾನ್ ಅವರ ಮೇಲೆ ಗ್ರಾಮಸ್ಥರ ಗುಂಪೊಂದು ದಾಳಿ ನಡೆಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಅವರು ಮೃತಪಟ್ಟಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿಸುವ ಸೂಚ್ಯಂಕ ಸೆನ್ಸೆಕ್ಸ್ 178 ಅಂಕಗಳ ಏರಿಕೆಯೊಂದಿಗೆ 72,628 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿಸುವ ಸೂಚ್ಯಂಕ ನಿಫ್ಟಿ ಕೂಡ 76 ಅಂಕ ಏರಿಕೆಯ ನಂತರ 22,591 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 91 ಏರಿಕೆಯೊಂದಿಗೆ 95.80 ರೂಪಾಯಿ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ 2ನೇ ದಿನದಾಟದಲ್ಲಿಂದು 3 86 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:04:45 ಸಮಯ. ಸೋಮವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿ ನಾನು ಚಂದು ಬಾನುಲಿ ಬಂಧು. ಬನ್ನಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಬನಾರಸ್ ಚಿತ್ರದ ಹಾಡು, ಸಂಜಿತ್ ಹೆಗಡೆ ಸಂಗೀತ, ರವೀಂದ್ರನಾಥ್ ಅವರ ಧ್ವನಿಗಳು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ.

11:16 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಇರಬೇಕಾದ್ರೆ ನೀವು ಕೇಳಿದ ಎರಡು ಹಾಡುಗಳು ಯೂಟರ್ನ್ ಟೂ ಚಿತ್ರದ ಗೀತೆ. ಅನನ್ಯ ಭಟ್ ಅವರು ಹಾಡಿದ್ರು ಲವಲ್ಲಿ ಬಿದ್ದೆ ಅಂತ. ಚಂದ್ರು ಒಬ್ಬಯ್ಯ ಅವರ ಸಾಹಿತ್ಯ ಮತ್ತು ಸಂಗೀತ ಹಾಡಿಗಿತ್ತು. ಟ್ರಿಪಲ್ ರೈಡಿಂಗ್ ಚಿತ್ರದ ಗೀತೆ, ನಿಜವೇ ಅಥವಾ ಅಂತ ಹೇಳಿದ ಈ ಗೀತೆ ಸೋನು ನಿಗಮ್ ಹಾಗೂ ಸರಸ್ ಚಂದ್ರಿಕಾ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಗೀತೆಯನ್ನ ಬರೆದಿದ್ರು. ಸಾಯಿ ಕಾರ್ತಿಕ್ ಅವರ ಸಂಗೀತವಿತ್ತು.

ದುಃಖನಸೆ ನಗುವೆ. ವಸಂತಿ ನಲಿದಾಗ ಚಿತ್ರದ ಹಾಡು, ಶಶಾಂಕ್ ಶೇಷಗಿರಿ, ಪ್ರಿಯಾಂಕ್ ಸಿರುಗುಪ್ಪ ಮತ್ತು ಸಂಗಡಿಗರು ಹಾಡಿದ್ದಾರೆ. ಗೌಸ್ಪೀರ್ ಅವರ ರಚನೆ, ಶ್ರೀ ಗುರು ಅವರ ಸಂಗೀತ ಇದೆ.

0: ಲೇಯ್, ಏನು ಆಯ್ತು? ತುಂಬಾ ಲವ್ ಮಾಡ್ತಿದ್ದ?
1: ಹೂವಣ್ಣ, ಅವಳನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ ಅಣ್ಣ.
0: ನೋಡೇ ಇಲ್ಲ. ಇಷ್ಟೊತ್ತು ನೋಡಿದ್ಯಾರ ಅವರ ಮುಂದಿರ್ನ? ಎದಳ ಮೇಲೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮದಲ್ಲಿ ವಿಂಡೋ ಸೀಟ್ ಚಿತ್ರದ ಗೀತೆ ಅತಿ ಚಂದದ ಅನ್ನುವ ಹಾಡು ಯೋಗರಾಜ್ ಭಟ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿತ್ತು. 19th ಸೆಂಚುರಿ ಚಿತ್ರದ ಹಾಡು ಹೂವಿನ ಅಂದ ಅಂತ ಪೃಥ್ವಿ ಭಟ್ ಮತ್ತು ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ ಗೀತೆ, ಅಕ್ಷಯ್ ಮೂರ್ತಿಯವರ ಸಾಹಿತ್ಯ, ಎಂ ಜಯಚಂದ್ರನ್ ಅವರ ಸಂಗೀತ ಇದ್ದಂತಹ ಹಾಡುಗಳನ್ನು ಕೇಳಿದ್ರಿ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವಿವಿಧ ಭಾರತೀಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:31 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲಾಭಾರತಿ, ಈ ದಿನದ ಕಲಾಭಾರತಿ ನಟ ನಿರ್ದೇಶಕರಾಗಿ ಹೆಸರು ಮಾಡಿರುವಂಥವರು ನಮ್ಮ ಅಪ್ಪಟ ಕನ್ನಡದ ಪ್ರತಿಭಾವಂತ ಕರಿಯ, ಎಕ್ಸ್ಕ್ಯೂಸ್ ಮೀ ಜೋಗಿ ಸೇರಿದ ಹಾಗೆ ಸಾಕಷ್ಟು ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳು ಅಂತಲೇ ಹೇಳಬಹುದು. ಒಳ್ಳೊಳ್ಳೆಯ ಸಿನಿಮಾಗಳನ್ನು ಚಿತ್ರರಂಗಕ್ಕೆ ಕೊಟ್ಟಂಥ ನಟ ನಿರ್ದೇಶಕ, ಹಾಗೆ ಜೋಗಿ ಪ್ರೇಮ್ ಅಂತಲೇ ಹೆಸರಾಗಿರುವ ಪ್ರೇಮ್ ಅಥವಾ ಕಿರಣ್ ಕುಮಾರ್ ಅವರ ಕುರಿತಾಗಿ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಚಿತ್ರದ ಗೀತೆಯನ್ನು ಕೇಳಿ. ಮೊದಲಿಗೆ ನಿತ್ಯಶ್ರೀಂ ಹಾಗೆ ಮಹಾದೇವನ್ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇದೆ, ಪ್ರೇಮ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ರೋಹಿಣಿ, ನಮ್ರತಾ, ಮಲ್ಲಿಕಾ ಎಲ್ಲರೂ ಕೂಡ ಇರುವಂಥ ಈ ಹಾಡಿನ ಜೊತೆಗೆ ಕಲಾಭಾರತಿ ಕಾರ್ಯಕ್ರಮ ಆರಂಭ.

ಯಾರಿವನು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಮೇಕಿಂಗ್ ಸೆಂಟಿಮೆಂಟಲ್ ಕಥೆಗಳು, ಸೂಪರ್ ಹಿಟ್ ಹಾಡುಗಳ ಮೂಲಕ ವಿಶಿಷ್ಟ ಛಾಪನ್ನ ಮೂಡಿಸಿದ ನಟ ನಿರ್ದೇಶಕ ಪ್ರೇಮ್ ಅಂದ್ರೆ ಕಿರಣ್ ಕುಮಾರ್ ಅವರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಕ್ಕಳಲ್ಲಿ ಎನ್ನುವ ಊರಿನವರು. ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೆ ಪ್ರೇಮ್ ಅಂತ ಹೆಸರಿಟ್ಕೊಂಡ್ರು. ಯಶಸ್ವಿ ನಿರ್ದೇಶಕ ಅಂತಾನೆ ಹೇಳಬಹುದು. ಪ್ರೇಮ್ ಅವರ ನಿರ್ದೇಶಿಸಿದ ಮೊದಲ ಮೂರು ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿದವು. 2003 ಬಂದ ಕರಿಯ ಸಿನಿಮಾ, ದರ್ಶನ್ ನಟನೆಯ ಸಿನಿಮಾ, ಇದೊಂದು ಭೂಗತ ಲೋಕದ ಕಥೆ, ಇದು ಕೂಡ ಸಾಕಷ್ಟು ಜನಪ್ರಿಯ ಆಯಿತು. ಇನ್ನು 2003 ಬಂದ ಮತ್ತೊಂದು ರೊಮ್ಯಾಂಟಿಕ್ ಮ್ಯೂಸಿಕಲ್ ಹಿಟ್ ಮೂವಿ, ಅದು ಎಕ್ಸ್ಕ್ಯೂಸ್ ಮೀ. ಆಮೇಲೆ 2005 ಬಂದ ಸಿನಿಮಾ, ಹ್ಯಾಟ್ರಿಕ್ ಹೀರೋ ಅಂತಲೇ ಹೆಸರಾಗಿರುವಂಥ ಶಿವಣ್ಣ ಅವರ ನಟನೆಯ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆಯನ್ನೇ ಬರೆಯಿತು. ತಾಯಿ ಮಗನ ಸೆಂಟಿಮೆಂಟ್ ಮತ್ತು ಭೂಗತ ಲೋಕದ ಕಥೆಯನ್ನು ಹೊಂದಿದ್ದ ಈ ಸಿನಿಮಾ ಪ್ರೇಮ್ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡ್ತು. ಒಂದು ಸೆಂಟಿಮೆಂಟ್ ಮೂವಿಯಿಂದಾಗಿ ಸಿನಿಮಾ ನೋಡಿದವರೆಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಪ್ರೇಮ್ ಅವರು ನಿರ್ದೇಶನದ ಜೊತೆಗೆ ನಟನಾಗಿ ಕೂಡ ಹೆಸರಾಗಿದ್ದಾರೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಎನ್ನುವ ಸಿನಿಮಾದ ಮೂಲಕ ನಟನಾಗಿ ಎಂಟ್ರಿ ಮಾಡ್ತಾರೆ. BKF ಅಂದರೆ ಮತ್ತೊಂದು ಸಿನಿಮಾ BKF ಮತ್ತು ದಾಸವಾಳ ಅನ್ನುವ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಸಂಗೀತ, ಗೀತ ರಚನೆ, ಹೀಗೆ ಸಿನಿಮಾ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿ ತಮ್ಮದೇ ಆದಂಥ ಪ್ರತಿಭೆಯನ್ನು ಮೆರೆದವರು ಜೋಗಿ ಪ್ರೇಮ್ ಅಥವಾ ಕಿರಣ್ ಕುಮಾರ್ ಅವರು.

ಬಿ ಜಯಶ್ರೀಯವರು ಹಾಗೆ ಸುನಿಧಿ ಚೌಹಾನ್ ಅವರು ಹಾಡಿದ ಗೀತೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಜೋಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಶಸ್ವಿ ನಿರ್ದೇಶಕ, ನಟ, ಸಂಗೀತ ಅಂದರೆ ಗೀತ ರಚನೆಗಳನ್ನು ಕೂಡ ಮಾಡಿದ್ದಾರೆ ಪ್ರೇಮ್ ಅಂದರೆ ಜೋಗಿ ಪ್ರೇಮ್ ಅವರು. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ ಸಿನಿಮಾಗಳು ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು ಪ್ರೇಮ್ ಅವರಿಗೆ. ಹಾಗೆ ಅವರು ನಟನಾಗಿ ಈಗಾಗಲೇ ಹೇಳಿದ ಹಾಗೆ ಪ್ರೀತಿ ಏಕೆ ಭೂಮಿ ಮೇಲಿದೆ, ಬಿ ಕೆ ಎಫ್ ಮತ್ತು ದಾಸವಾಳ ಸಿನಿಮಾಗಳ ಒಂದು ಮುಖ್ಯ ಪಾತ್ರಗಳಲ್ಲಿ ನಟಿಸಿದರು. ಸಿನಿಮಾಗಳಲ್ಲಿ ಅವರ ಸಿನಿಮಾಗಳು, ಜೋಗಿಯವರ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದರೆ ಸಂಗೀತ ಮತ್ತು ಗೀತ ರಚನೆ. ಅವರ ಸಂಗೀತ ಹಾಡುಗಳು ಯಾವತ್ತಿಗೂ ಕೂಡ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಒಂದಷ್ಟು ಹಾಡುಗಳನ್ನು ಅವರ ಸಿನಿಮಾಗಳಲ್ಲಿ ತರ್ತಾರೆ. ಯಾಕಂದರೆ ಅವರು ಕೂಡ ಒಂದು ಉತ್ತಮ ಗೀತ ರಚನೆಕಾರರಾಗಿದ್ದಾರೆ. ಒಂದಷ್ಟು ಹಿಟ್ ಹಾಡುಗಳನ್ನು ಕೂಡ ಬರೆದಿದ್ದಾರೆ, ಹಾಡುಗಳಿಗೆ ಧ್ವನಿಯನ್ನು ಕೂಡ ನೀಡಿದ್ದಾರೆ ಪ್ರೇಮ್. ಇನ್ನು ನಿರ್ದೇಶಕ ಪ್ರೇಮ್ ಅವರ ಸಿನಿಮಾಗಳ ಮೇಕಿಂಗ್ ಸ್ಟೈಲ್ ಅಂತ ಹೇಳಿದ್ರೆ ಅವರ ಒಂದು ಸಿನಿಮಾಗಳಲ್ಲಿ ಸೆಂಟಿಮೆಂಟ್ ಅಂದರೆ ವಿಶೇಷವಾದಂಥ ಒಂದು ಭಾವನೆಗಳನ್ನು ಹಿಡಿದಿಡ್ತಾರೆ. ಅಂದರೆ ಯಾವುದಾದ್ರೂ ಸಿನಿಮಾ ಮಾಡಬೇಕು ಅಂದಾಗ, ರೌಡಿಗಳ ಸಿನಿಮಾ ಮಾಡಬೇಕು ಅಂದರೆ

ವಾದ ರೌಡಿಗಳನ್ನು ಕರ್ಕೊಂಡು ಬಂದು ಸಿನಿಮಾದಲ್ಲಿ ಹೇಗಿರುತ್ತೆ ಆ ಪರಿಸರ, ಭೂಗತ ಲೋಕದ ಕೆಲಸ ಮಾಡುವಂತಹ ಪರಿಸ್ಥಿತಿಗಳೇನು, ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಕೂಡ ನಿಜವಾಗ್ಲೂ ಸಿನಿಮಾದಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡಿದರು. ಕರಿಯಾ ಸಿನಿಮಾದಲ್ಲಿ ಇಂಥ ಒಂದು ಪ್ರಯತ್ನವನ್ನು ಮೊದಲ ಬಾರಿಗೆ ಪ್ರೇಮ್ ಅವರು ಮಾಡಿದರು. ಇದು ನಿಜವಾಗ್ಲೂ ಆ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಗಾಂಧಿನಗರದಲ್ಲಿ ಒಂದು ರೀತಿ ಸಂಚಲನವನ್ನೇ ಉಂಟು ಮಾಡಿತ್ತು. ಇನ್ನು ಹಾಡುಗಳಿಗೋಸ್ಕರ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಸಿನಿಮಾಗಳಿಗೆ ಶೂಟಿಂಗ್ ಮಾಡೋದು ಅವರ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸ್ಟೈಲ್ನಲ್ಲಿ ಸೆಟ್ಗಳನ್ನು ಹಾಕಿ ತಮ್ಮದೇ ಆದಂಥ ಒಂದು ವಿಶೇಷ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಜೋಗಿ ಪ್ರೇಮ್ ಅವರು ಯಾವಾಗಲೂ ಮಾಡ್ತಾ ಇರ್ತಾರೆ.

ದಿ ವಿಲನ್ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಅರ್ಮಾನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಪ್ರೇಮ್ ಅವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಜೋಗಿ ಪ್ರೇಮ್ ನಿರ್ದೇಶಕ, ನಟ, ಗೀತ ರಚನೆಕಾರ, ಹೀಗೆ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಅಂತಲೇ ಖ್ಯಾತಿಯನ್ನು ಪಡೆದಿದ್ದಾರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ

ಅಲ್ಲಿ ಮೈಲಿಗಲ್ಲಾದ ಒಂದು ಸಿನಿಮಾ ಅಂತ ಹೇಳಿದ್ರೆ ಜೋಗಿ 2005 ಬಂದಿದ್ದು. ಈ ಸಿನಿಮಾದ ಹಿಂದೆ ಈಗಾಗಲೇ ಹೇಳಿದ ಹಾಗೆ ಒಂದು ರೋಚಕ ಭಾವುಕ ಕಥೆಯ ಒಂದು ಎಳೆಯನ್ನು ಇಟ್ಕೊಂಡಿದ್ದಾರೆ. ಈ ಸಿನಿಮಾ ಪ್ರೇಮ್ ಅವರ ಬದುಕಿನ ಒಂದು ವೈಯಕ್ತಿಕ ಘಟನೆಯಿಂದ ಮೂಡಿಬಂದ ಸಿನಿಮಾ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಪ್ರೇಮ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ನೆಲೆ ಊರುವುದಕ್ಕಿಂತ ಮುಂಚೆ ಮೊದಮೊದಲು ಬೆಂಗಳೂರಿನಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ತಮ್ಮ ತಾಯಿಯನ್ನು ಭೇಟಿಯಾಗೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇತ್ತು. ಒಂದು ಸಲ ಅವರ ತಾಯಿ ಅವರನ್ನು ನೋಡೋದಕ್ಕಿಂತ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಅವರ ಹತ್ರ ಆ ಕಾಲಕ್ಕೆ ಮೊಬೈಲ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇವರನ್ನು ಭೇಟಿಯಾಗೋಕ್ಕೆ ಸಾಧ್ಯ ಆಗದೆ ಒಂದಷ್ಟು ಸಮಯ ಕಾಯ್ದು ಬೇಜಾರಾಗಿ ಮತ್ತೆ ವಾಪಸ್ ಹಳ್ಳಿಗೆ ಹೋಗಿರ್ತಾರೆ. ಇದು ಗೊತ್ತಾದಂಥ ಪ್ರೇಮ್ ಅವ್ರಿಗೆ ತುಂಬ ಬೇಸರ ಆಗುತ್ತೆ. ನಿಜವಾಗ್ಲೂ ಇಂಥ ಒಂದು ಕಥೆ ಅಂದರೆ ಒಂದು ವೇಳೆ ನಮ್ಮಮ್ಮ ನನಗೆ ಸಿಗದೆ ಬೆಂಗಳೂರಿನಲ್ಲೇ ಕಳೆದು ಹೋಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನುವಂಥ ಒಂದು ಭಾವುಕ ಆಲೋಚನೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಜೋಗಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಆ್ಯಕ್ಟ್ ಮಾಡಿದರು. ಸಿನಿಮಾದಲ್ಲಿ ಅವರು ಒಂದು ಹೇರ್ ಸ್ಟೈಲ್ ಇರಬಹುದು, ಅವ್ರು ಮಾತಾಡುವಂಥ ಶೈಲಿ, ಆಮೇಲೆ ಒಂದು ಡೈಲಾಗ್ಸ್ಗಳು, ಈ ಎಲ್ಲದರ ಜೊತೆಗೆ ಒಂದು ನೈಜತೆಯ ಸ್ಪರ್ಶ ಇರಬೇಕು ಅಂತ ಹೇಳಿ ಸಿನಿಮಾದಲ್ಲೂ ಕೂಡ ಕೆಲವೊಂದಷ್ಟು ರಿಯಲ್ ಪಾತ್ರಗಳನ್ನು ಕರ್ಕೊಂಡು ಬಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಪ್ರೇಮ್ ಅವರು. ಇನ್ನು ಸಿನಿಮಾದ ಹಾಡುಗಳು, ಎಲ್ಲ ಹಾಡುಗಳು ಕೂಡ ಹಿಟ್, ಸೂಪರ್ ಹಿಟ್ ಆಗುತ್ತೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಆಮೇಲೆ ತಾಯಿ ಮತ್ತು ಮಗ ಮೆಜೆಸ್ಟಿಕ್ನಲ್ಲಿ ಒಬ್ರನ್ನೊಬ್ರನ್ನ ಹುಡುಕುವಂಥ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಇರಬಹುದು. ಸೊ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಸಿನಿಮಾ ಎಲ್ಲ ರೆಡಿಯಾಗಿ ರಿಲೀಸ್ ಆಗುವಂಥ ಟೈಮಲ್ಲಿ ಬೆಂಗಳೂರಿನಲ್ಲಿ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಟಿಕೆಟ್ಗೋಸ್ಕರ ಕಿಲೋಮೀಟರ್ಗಟ್ಟಲೆ ಕ್ಯೂ ನಿಂತಿರುತ್ತೆ. ಇಷ್ಟೊಂದು ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಸಹಾಯವನ್ನು ಕೂಡ ಪಡ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಒಂದು ವಿಚಾರ. ಮತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅಲ್ಲಿ ಸಿನಿಮಾ ಮುಗಿದು ಹೊರಗಡೆ ಬರ್ತಾ ಇರಬೇಕಾದ್ರೆ ಅದೆಷ್ಟೋ ಜನ ಕಣ್ಣೀರು ಹಾಕಿರ್ತಾರೆ. ಸಿನಿಮಾ ನೋಡಿದಂಥ ಅದೆಷ್ಟೋ ಜನ ಯುವಕರು ಊರಲ್ಲಿ ಇರುವಂಥ ತಮ್ಮ ತಾಯಂದಿರನ್ನ ನೋಡಲಿಕ್ಕೆ ಅಂತ ವಾಪಸ್ ಹೋಗ್ತಾರೆ. ಹೀಗೆ ಒಂದಷ್ಟು ಜನರ ಮನಸ್ಸಿನಲ್ಲಿದ್ದಂಥ ಒಂದು ಸಣ್ಣ ಭಾವುಕ ಆಲೋಚನೆಯನ್ನು ಪ್ರೇಮ್ ಅವರು ಸಿನಿಮಾದಲ್ಲಿ ತಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದೊಡ್ಡ ಹಿಟ್ ಮೂವಿಯನ್ನು ಕೊಡ್ತಾರೆ. ಜೋಗಿ ಎಲ್ಲರ ಮನೆ ಮಾತಂತ ಸಿನಿಮಾ ಆಗುತ್ತೆ. ಜೋಗಿ ಪ್ರೇಮ್ ಅಂತಾನೆ ಅವರು ಹೆಸರಾಗ್ತಾರೆ. ಜೋಗಿ ಚಿತ್ರದ ಈ ಗೀತೆ ಪ್ರೇಮ್ ಅವರೇ ಹಾಡಿದ್ದಾರೆ, ಗುರುಕಿರಣ್ ಅವರ ಸಂಗೀತ ಇದೆ.

ನಿರ್ದೇಶಕ ಪ್ರೇಮ್ ಅವರು ಸಾಧ್ಯವಾದಷ್ಟು ಭೂಗತ ಲೋಕದ ಕಥೆಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅದೇ ಕ್ಷೇತ್ರದ ಜನರನ್ನು ಕರ್ಕೊಂಡು ಬಂದು ಶೂಟ್ ಮಾಡ್ತಾ ಇದ್ರಂತೆ. ಹೀಗಿರಬೇಕಾದ್ರೆ ಒಂದ್ಸಲ ಸೆಟ್ನಲ್ಲೇ ಗಲಾಟೆ ಆಗೋಗ್ಬಿಡುತ್ತೆ. ಇಬ್ಬರು ರೌಡಿಗಳ ನಡುವೆ ಯಾವುದೋ ಒಂದು ಹಳೆಯ ವೈಷಮ್ಯದ ಕಾರಣಕ್ಕೆ ಸೆಟ್ನಲ್ಲೇ ಜಗಳ ಶುರುವಾಗುತ್ತೆ. ತಕ್ಷಣ ಪ್ರೇಮ್ ಅವರು ಬಂದು ಇಬ್ಬರಿಗೂ ಬುದ್ಧಿ ಹೇಳಿ ರಾಜಿ ಮಾಡಿಸ್ತಾರೆ. ಇನ್ನು ಕೆಲವೊಂದ್ಸಲ ಒಂದು ಏನು ಭಾವನಾತ್ಮಕ ಸನ್ನಿವೇಶ ಅಂತ ಹೇಳಿದ್ರೆ, ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಬ್ಬ ರೌಡಿ ತಾಯಿಯಿಂದ ದೂರವಾಗಿ 43 ವರ್ಷಗಳ ಕಾಲ ಆಗಿತ್ತಂತೆ. ಪ್ರೇಮ್ ಅವರ ಒಂದು ಒಡನಾಟ, ಸಿನಿಮಾದ ಕಥೆಯ ಪ್ರಭಾವದಿಂದಾಗಿ ಅವನು ತನ್ನ ತಪ್ಪನ್ನು ಅರಿತುಕೊಂಡು ತನ್ನ ಹಳೆಯ ಕೆಲಸವನ್ನು ಬಿಟ್ಟು ಅಮ್ಮನ ಮಡಿಲನ್ನು ಸೇರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಏನು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಕೂಡ ಸಾಕಷ್ಟು ವಿಭಿನ್ನ ಪ್ರೇಮ ಕಥೆಯನ್ನು ಹೊಂದಿರುವಂಥ ಮ್ಯೂಸಿಕಲ್ ಸ್ಟೋರಿ. ಸುನಿಲ್ ರಾವ್, ಅಜಯ್ ರಾವ್, ರಮ್ಯ ಅವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಈ ಸಿನಿಮಾದ ಹಾಡುಗಳು ಕೂಡ ಬಹಳಾನೆ ಜನಪ್ರಿಯವಾಯಿತು. ಬ್ರಹ್ಮ ವಿಷ್ಣು ಶಿವ ಈ ಹಾಡು, ಆಮೇಲೆ ಸುನಿಲ್ ರಾವ್ ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಹೀಗೆ ರಮ್ಯಾ ಅವರು ಇರ್ತಾರೆ. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಕೂಡ ಸಿನಿಮಾಕ್ಕೆ ಇದೆ. ಈ ಸಿನಿಮಾದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಹಾಡುಗಳ ಜೊತೆಗೆ ಒಂದು ಕಳ್ಳ ಪ್ರೇಮಿಯ ರೋಚಕ ಒಂದು ಪ್ರೀತಿ ಪ್ರೇಮ ಅಂತ ಹೇಳಬಹುದು. ಹಾಡು ಮತ್ತು ರಾಗವನ್ನು ಒಬ್ಬರು ಸೃಷ್ಟಿ ಮಾಡಿದ್ರೆ ಅದನ್ನು ಕದ್ದು ನಾನೇ ಇದನ್ನು ಮಾಡಿದ್ದು ಅಂತ ಹೇಳಿ ಪ್ರೀತಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ತ್ರಿಕೋನ ಪ್ರೇಮ ಕಥೆ. ಕೊನೆಗೆ ಯಾರು ನಿಜವಾಗ್ಲೂ ಇಷ್ಟು ಪ್ರತಿಭಾವಂತ ಅಂತ ಹೇಳಿ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ತೆರೆಯ ಮೇಲೆ ಇಡ್ತಾರೆ ಪ್ರೇಮ ಅವರು. ಕರಿಯಾದಾದ್ಮೇಲೆ ರೇಮೋ ಕರಿಯ ಸಿನಿಮಾದ ನಂತರ ಪ್ರೇಮ್ ಅವರು ಒಂದಷ್ಟು ರೌಡಿಗಿಸಮ್ ಸಿನಿಮಾ ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ದಂಥ ಸಿನಿಮಾ ನಗರದವರು, ಅಂದರೆ ಗಾಂಧಿ ನಗರದವರು, ಎಕ್ಸ್ಕ್ಯೂಸ್ ಮೀ ಸಿನಿಮಾ ಕೂಡ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅಂತ ಹುಬ್ಬೇರಿಸುವ ಹಾಗೆ ಇತ್ತು. ಈ ಸಿನಿಮಾ ಕೂಡ 100 ದಿನಗಳ ಒಂದು ಪ್ರದರ್ಶನವನ್ನು ಕಾಣುತ್ತೆ. ಸಿನಿಮಾದ ಒಂದಷ್ಟು ಹಾಡುಗಳು ಬಹಳಷ್ಟು ಜನರಿಗೆ ಮೆಚ್ಚುಗೆಯಾಗುತ್ತೆ. ಇವತ್ತಿಗೂ ಕೂಡ ಜನಮೆಚ್ಚಿದ ಹಾಡುಗಳ ಪಟ್ಟಿಯಲ್ಲಿ ಪ್ರೇಮ್ ಅವರ ಅನೇಕ ಹಾಡುಗಳನ್ನು ನಾವು ಗಮನಿಸಬಹುದು. ಎಕ್ಸ್ಕ್ಯೂಸ್ ಮೀ ಚಿತ್ರದ ಈ ಹಾಡು ಬಾಂಬೆ ಎಸ್ ಜಯಶ್ರೀ ಅವರ ಧ್ವನಿ, ವೈ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

0: ಒಂದು ರೀತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮ ಖಂಡಿತ ಮುಗಿಯಲ್ಲ. ಇಂತಹ ಅನೇಕ ವಿಚಾರಗಳನ್ನು ಹೊತ್ತು ಮತ್ತೆ ನಾವು ನಾಳಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಇದಿಷ್ಟು ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮ. ಸಮಯ 12 ಗಂಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಅಂಚೆ ವೃತ್ತ ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಆಯೋಜಿಸಿರುವ ಅಂಚೆ ಚೀಟಿ ಸಂಗ್ರಹ ಫಿಲಾಟೆಲಿ ಪಾಸ್ಪೋರ್ಟ್ ಮಾರಾಟಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. 2 ದಿನಗಳಲ್ಲಿ ರಾಜ್ಯಾದ್ಯಂತ 8,000 ಫಿಲಾಟೆಲಿ ಪಾಸ್ಪೋರ್ಟ್ಗಳು ಮಾರಾಟವಾಗಿವೆ. ಫಿಲಾಟೆಲಿ ಪಾಸ್ಪೋರ್ಟ್ ಪ್ರವಾಸ ಕೋಶವಾಗಿದ್ದು, ಇದನ್ನು ಖರೀದಿಸಿದವರು ರಾಜ್ಯ ಸುತ್ತಿ ಪ್ರಯಾಣದ ದಾಖಲೆಯೊಂದಿಗೆ ಪ್ರವಾಸದ ಪ್ರಯೋಜನ ಪಡೆಯಬಹುದು ಎಂದು ಕರ್ನಾಟಕ ಅಂಚೆ ವೃತ್ತದ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಆಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಹಿರಿಯ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಾಹಿತಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಮೈಸೂರು ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2026 ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾಡಹಬ್ಬ ಮೈಸೂರು ದಸರಾ ಪ್ರಯುಕ್ತ ಆಯೋಜಿಸಿರುವ ದಸರಾ ಕ್ರೀಡಾಕೂಟಕ್ಕೆ ಸರ್ಕಾರ ರಾಜ್ಯ ಮಟ್ಟದ ಮಾನ್ಯತೆ ನೀಡಿದೆ ಎಂದರು. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಕುದುರೆಗಳಿಗೆ ಇಂದು 3ನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ಜರುಗಿತು. ತಾಲೀಮಿನಲ್ಲಿ 11 ಆನೆಗಳು ಹಾಗೂ 43 ಕುದುರೆಗಳು ಪಾಲ್ಗೊಂಡಿದ್ದವು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳಗಾವಿ ವಿಭಾಗ ಮಟ್ಟದ ಪವಾಡ ರಹಸ್ಯ ಬಯಲು ತರಬೇತಿ ಶಿಬಿರವನ್ನು ಘಟಪ್ರಭಾದ ಡಾ ಹರಡೀಕರ್ ಸೇವಾದಳ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಿತು. ಬೆಳಗಾವಿ ಶೈಕ್ಷಣಿಕ ವಿಭಾಗದ ಒಟ್ಟು 10 ಜಿಲ್ಲೆಗಳ 120 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್.
2: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕತೆಯನ್ನ ಪ್ರಸಾರ ಮಾಡುವ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ 4 ತಂಡಗಳಾಗಿ ಒಂದೊಂದು ವಿಭಾಗದಲ್ಲಿ 150 ಜನರಿಗೆ ಪವಾಡ ರಹಸ್ಯ ಬಯಲು ತರಬೇತಿಯನ್ನ ಕೊಡ್ತಾ ಇದೆ. ಇಲ್ಲಿ 50 ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯವನ್ನ ಪ್ರಯೋಗಾತ್ಮಕವಾಗಿ ನಾವು ಮಾಡಿಸ್ತಾ ಇದ್ವಿ. ಘಟಪ್ರಭಾದಲ್ಲಿ 156 ಜನ ಬಂದಿದ್ದಾರೆ. ಅವರಿಗೆ 2 ದಿನಗಳ ತರಬೇತಿಯನ್ನ ಕೊಡಲಾಗುತ್ತೆ. ಆ ತರಬೇತಿಯಲ್ಲಿ ನಮ್ಮ ಮನೋವೈಜ್ಞಾನಿಕ ಮನಸ್ಸು ಹೇಗೆ ಪರಿವರ್ತನೆ ಆಗಬೇಕು, ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇದೀವಿ.
1: ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಈ ಮಧ್ಯಾಹ್ನ 3 ಗಂಟೆಗೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂಬ ಬೇಡಿಕೆ ಕುರಿತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಯಿಂದ ಸುಮಾರು 35 ಜನ ರೈತ ಮುಖಂಡರು ಹೊಸದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳ ಒಟ್ಟು 54 ಜನ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ

25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ. ಆಕಾಶವಾಣಿಯ ಇಂದಿನ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಸಾಗರಮಾಲಾ ಯೋಜನೆಗೆ ಚಾಲನೆ ನೀಡಲಾಯಿತು. ಇದು ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಯೋಜನೆಯಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆ ಗಣೇಕಲ್ ಜಲಾಶಯದಿಂದ ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಬೇಡಿಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಕೊಡಮಾಡುವ ಲೋಕಸಿರಿ ಗೌರವ ಪ್ರಶಸ್ತಿಗೆ ಭಾಜನರಾದ ಜಾನಪದ ಸಂಶೋಧಕ ಹಾಗೂ ಹಿರಿಯ ಕಲಾವಿದ ಹುಬ್ಬಳ್ಳಿಯ ಡಾಕ್ಟರ್ ರಾಮು ಮೂಲಗಿ ಅವರಿಗೆ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಅಧ್ಯಕ್ಷ ಈಚಿ ಬೋರಲಿಂಗಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ 2,70,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮಾನವನ ಏಳಿಗೆಗೆ ಧರ್ಮವೇ ತಳಹದಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೀಗೆಂದಿದ್ದಾರೆ, ಧರ್ಮ ನನಗೆ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಮತ್ತು ದ್ರೋಹ ನನಗೆ ಬೇಡ. ಧರ್ಮ ಭರವಸೆ ನೀಡಿ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸುತ್ತದೆ. ಅಸಮಾನತೆಯನ್ನು ಪುರಸ್ಕರಿಸುವ ಧರ್ಮ ಸ್ವೀಕಾರಾರ್ಹವಲ್ಲ. ಸಾಮಾಜಿಕ ಭದ್ರತೆಗೆ ನೆರವಾಗದ ಧರ್ಮ ಅದು ಧರ್ಮವಲ್ಲ. ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿ ಧರ್ಮದ ಜೀವಾಳ. ದಾಸ್ಯ ಯಾವ ರೂಪದಲ್ಲಿಯೇ ಇರಲಿ, ಅದು ಇರುವಲ್ಲಿ ಧರ್ಮ ಇರಲಾರದು.
2: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವಿವಿಧ ಭಾರತೀಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರತಿ ಮಧ್ಯಾಹ್ನ 12:05 ನಂತರ ನಾವು ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೇವೆ. ನೀವು ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಇನ್ನು ನಮ್ಮ ಸಂಖ್ಯೆಗಳು, ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕಂದ್ರೆ ನೀವು ಡಯಲ್ ಮಾಡಬೇಕಾಗಿರುವ ನಮ್ಮ ನಂಬರ್ 0802-327-799, 0802-226-397 ಈ ಸಂಖ್ಯೆಗಳನ್ನು ಕೂಡ ಬಳಸಬಹುದು. ಹಾಗೆಯೇ 0802-226-1257 ಈ ಸಂಖ್ಯೆಯನ್ನು ಕೂಡ ನೀವು ಬಳಸಬಹುದು. ವಿವಿಧ ಭಾರತೀಯ ನಂಬರ್ಗಳು ನಿಮಗೆಲ್ಲರಿಗೂ ಗೊತ್ತಿದೆ, ಹಾಗಾಗಿ ನೀವು ನಮಗೆ ಕರೆ

0: ಮಾಡಿ ಮಾತಾಡಿ. ಈಗ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ.
1: ನಮಸ್ಕಾರ ಮೇಡಮ್. ನಮಸ್ತೆ. ನನ್ನ ವಿವಿಧ ಭಾರತಿಯಲ್ಲಿರ್ತಕ್ಕಂಥ ಎಲ್ಲಾ ಆರ್ಜಿಗಳು, ನಿಲಯದ ನಿರ್ದೇಶಕರು, ಮತ್ತೆ ವಿವಿಧ ಭಾರತಿ 102.9 ಕೇಳುವ ಎಲ್ಲಾ ಶ್ರೋತೃ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಎಚ್ ವಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ಮೇಡಮ್.
0: ಹೇಳಿ, ಯಾವ ಹಾಡ್ಬೇಕು
1: ಮೇಡಮ್? ಇವಾಗ ಮಗ ಮೊಮ್ಮಗ ದಲ್ಲಿ ಚಾಮುಂಡೇಶ್ವರಿ ನಾನೇ ರಣಚಂಡಿಯ ಸೋದರಿ ಅಂತ ಒಂದು ಹಾಡಿದೆ ನೋಡಿ, ಇದೆಯಾ ನೋಡಿ ಮೇಡಮ್. ಅದು
0: ಮಗ ಮೊಮ್ಮಗದಲ್ಲಿ ಯಾವ ಹಾಡು?
1: ಚಾಮುಂಡೇಶ್ವರಿ ನಾನೇ ಅಂತ ಇದೆ ನೋಡಿ.
0: ಆ ಹಾಡ್ಬೇಕು.
1: ಆ ಹಾಡ್ಬೇಕು. ಈ ಹಾಡು ಇದೆಯಾ ಮೇಡಮ್?
0: ಇದೆ
1: ಮೇಡಮ್. ಈ ವಾರ್ಡು ನಮ್ಮ ಮನೆಯವರು ಎಚ್ ಪಿ ಉಚ್ಚಗೌಡ ಅವರು, ಕೆಂಪಮ್ಮ, ಅರುಣ್ ಕುಮಾರ್, ಡಾಕ್ಟರ್ ಚಂದ್ರಾಜು, ಸಿ ಪೂರ್ಣಚಂದ್ರ ತೇಜಸ್ವಿ, ಅರುಣ್ ಕುಮಾರ್, ಮತ್ತೆ ಶ್ಯಾಮಲ ಪ್ರಕಾಶು, ಮತ್ತೆ ಕಾಶಿ ವಿಶ್ವನಾಥಯ್ಯ, ಅನ್ಬು, ಮತ್ತೆ ಹನುಮಂತ ನಗರದಲ್ಲಿ ಮಲ್ಲು ಅಂತ ಇದ್ರು ಅವರಿಗೆ, ಇವರೆಲ್ಲರಿಗಾಗಿ ಈ ವಾರ್ಡ್ ಹಾಕ್ಬಿಡಿ ಮೇಡಮ್.
0: ದೊಡ್ಡ ಪಟ್ಟಿನೇ ಕೊಟ್ಬಿಟ್ಟಿದ್ದೀರಿ.
1: ಅದನ್ನ ಮೈಸೂರಲ್ಲಿ ಎಂ ಕೆ ಶಂಕರ್, ಸುನೀತಾ, ರೋಹನ್, ರಿಷಿಕ್, ಇವ್ರಿಗೆಲ್ಲರಿಗಾಗಿ ಮಲ್ಲಮ್ಮ, ಅವ್ರಿಗೆಲ್ಲರಿಗಾಗಿ ವಾರ್ಡ್ ಹೇಳ್ತಾ ಇರ್ತಾರೆ ಇವಾಗ ಈ ವಾರ್ಡ್ ನಲ್ಲಿ, ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ್ಬಿಡಿ ಮೇಡಮ್.
0: ಆಗ್ಲಿಪ್ಪ, ನಿಮ್ ಇಷ್ಟದ ಹಾಡನ್ನ ಕೇಳ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸು, ನೀವು ಎಲ್ರು ಎಂಜಾಯ್ ಮಾಡಿ. ನಮಸ್ತೆ.
1: ಓಕೆ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು.

ನಾನೇ ನಾನೇ

0: ಮಗ ಮೊಮ್ಮಗ ಚಿತ್ರದ ಗೀತೆಯನ್ನ ಕೇಳಿದ್ರೆ ಎಲ್ಲರೂ ಈಶ್ವರಿಯವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಹಾಡಿಗಿತ್ತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಈಗಾಗಲೇ ಒಬ್ಬರು ಕರೆ ಮಾಡಿದ್ರು, ಮತ್ತೊಬ್ಬರು ಕೂಡ ಕರೆ

0: ಮಾಡಿ ಸಿದ್ಧವಾಗಿದ್ದಾರೆ. ನಮಸ್ತೆ.
1: ಹೋಲ್ಡ್ ಪರ್ ರಖಾ ಹೇ.
0: ಕರೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ, ಮತ್ತೊಬ್ಬರು ಕರೆ ಮಾಡಿದರೆ. ನಮಸ್ತೆ.
2: ಹಲೋ. ನಮಸ್ತೆ.
0: ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಮತ್ತೊಬ್ರು ಮಾತಾಡಿ.
2: ಹಲೋ,
0: ಮಾತಾಡಿ.
2: ಹೇಳಿ ಮೇಡಮ್.
0: ನಿಮ್ಮ ಹೆಸರು?
2: ಹೇಮಾವತಿ.
0: ಎಲ್ಲಿಂದ?
2: ಬೆಂಗಳೂರಿಂದ.
0: ಓಕೆ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀರಾ. ಯಾವ ಹಾಡು ಬೇಕು?
2: ವಿಷ್ಣುವರ್ಧನ್ ಅವ್ರದ್ದು ಯಾವ್ದಾದ್ರೂ ಪರವಾಗಿಲ್ಲ.
0: ನೀವು ಹೇಳ್ಬೇಕು ಯಾವುದು ಅಂತ.
2: ಹಾಲುಂಡತ್ತವರಿಂದ.
0: ಅದರಲ್ಲಿ ಯಾವ ಹಾಡು ಬೇಕು?
2: ಎಲೆ ಒಂಬಿಸಿಲೆ.
0: ಹ್ಮ್. ಏನ್ ಕೆಲಸ ಮಾಡ್ತೀರಾ? ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ ದಯವಿಟ್ಟು.
2: ಹೇಮಾವತಿ ಅಂತ.
0: ಹೇಮಾವತಿ. ಬೆಂಗಳೂರಲ್ಲಿ ಯಾವ ಏರಿಯಾ?
2: ಮಾದೇಶ್ವರ ನಗರ.
0: ಎಲ್ಲಿ ಬರುತ್ತೆ ಅದು?
2: ಸುಂಕದಕಟ್ಟೆ ಹತ್ರ.
0: ಮಾಗಡಿ ರೋಡ್, ಸುಂಕದಕಟ್ಟೆ. ಏನ್ ಕೆಲಸ ಮಾಡ್ತೀರಿ ನೀವು?
2: ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು.
0: ಹಾಲುಂಡ ತವರನಲ್ಲಿ ಎಲೆ ಹೊಂಬಿಸಿಲೆ ಹಾಡ್ಬೇಕಾ? ಹಬ್ಬ ಹೇಗಿದೆ ನಿಮ್ ಕಡೆ ದಸರಾ?
2: ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದೆ ಅಂದ್ರೆ ಹೇಗೆ?
2: ಇನ್ನ ನಮ್ಮ ಫ್ಯಾಕ್ಟ್ರಿ ಎಲ್ಲ ಪೂಜೆ ಮಾಡಿಲ್ಲ. ಇನ್ನ
0: ಬೋನಸ್ ಎಲ್ಲ ಇದೆಯಾ?
2: ಬೋನಸ್ ಇದೆ ಅಂದ್ರೆ ನಮ್ದೆಲ್ಲ ಪೀಸ್ ವರ್ಕ್ ಅಲ್ವಾ. ಏನ್ ನಮಗ್ ಬೋನಸ್ ಇರಲ್ಲ. ಕಂಪ್ನಿಗೆ ಅಪಾಯಿಂಟ್ ಆಗಿರ್ತಾರಲ್ಲ ಅಂತವ್ರಿಗಿರುತ್ತೆ.
0: ಹಬ್ಬಕ್ಕೆ ಎಷ್ಟು ದಿನ ರಜೆ ಇರುತ್ತೆ? ಊರಿಗೆ ಹೋಗ್ಬೇಕಾ ಅಥವಾ ಇಲ್ಲೇ ಹಬ್ಬ ಮಾಡ್ತೀರಾ ಹೇಗೆ?
2: ಊರಿಗೇನು ಹೋಗಲ್ಲ, ಇಲ್ಲೇ ಇರ್ತೀವಿ ಬೆಂಗಳೂರಲ್ಲಿ.
0: ಏನ್ ತಯಾರಿ ಮಾಡ್ಕೊಂಡಿದ್ದೀರಾ ಹಬ್ಬಕ್ಕಾಗಿ? ನಿಮ್ ಕಡೆ ಹೇಗ್ ಮಾಡ್ತೀರಾ? ನೀವ್ ಏನ್ ಹಬ್ಬ ಮಾಡ್ತೀರಿ?
2: ಏನಿಲ್ಲ, ಮಾಮೂಲಿ.
0: ಮಾಮೂಲಿ ಅಂದ್ರೆ ಹೇಳ್ಬೇಕಪ್ಪ. ಹಬ್ಬ ಅಂದ್ರೆ ದಸರಾ ಅಂದ್ರೆ ಅದ್ರಲ್ಲೂ ಗಾರ್ಮೆಂಟ್ಸ್ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಸ್ವೀಟ್ ಕೊಡ್ತಾರೆ,
2: ಅದೆಲ್ಲ ನಡೆಯುತ್ತೆ. ಮಾಮೂಲಿ ಪೂಜೆ ಎಲ್ಲ ಮಾಡ್ತಾರೆ.
0: ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ?
2: ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ.
0: ಚೆನ್ನಾಗಿದ್ಯಾ ಕೆಲಸ? ದುಡ್ಡೆಲ್ಲ ಚೆನ್ನಾಗಿ ಬರುತ್ತಾ?
2: ಬರುತ್ತೆ.
0: ಒಟ್ಟು ಖುಷಿ ಇದೆ, ಸಂಬಳ ಬರುತ್ತೆ ತಿಂಗಳ ತಿಂಗಳ ಅಂದ್ರೆ.
2: ಹೌದು
0: ಅಲ್ವಾ? ಏನಾದ್ರೂ ಅನ್ಸುತ್ತಾ ನನ್ಗೋಸ್ಕರ ನಾನು ಏನಾದ್ರು ಮಾಡ್ಕೊಳ್ಬೇಕು ಸಂಬಳ ಬಂದಾಗ ಅಂತ, ಅಥವಾ ಎಲ್ಲಾನು ಮನೆಗೆ ಖರ್ಚು ಮಾಡ್ತೀರಾ?
2: ಹಂಗ ಅನ್ಸುತ್ತೆ. ಆಮೇಲೆ ಮತ್ತೆ ಅದೇ ಇರುತ್ತಲ್ಲ, ಮನೆಗೆ ಅಂತಾನೆ ಆಗುತ್ತೆ.
0: ಆಯ್ತಪ್ಪ, ನಿಮ್ ಇಷ್ಟದ ಹಾಡು. ಹೇಗೆ ದಿನ ಫೋನ್ ಮಾಡ್ತೀರಾ ವಿವಿಧ ಭಾರತಿಗೆ?
2: ಮಾಡ್ತಿರ್ತೀವಿ. ಇವಾಗ ಒಂದ್ 3 ತಿಂಗಳು ಗ್ಯಾಪ್ ಇಟ್ಟಿದೆ. ಇವಾಗ ಎರಡನೇ ಸಲ ಸಿಕ್ಕಿದೆ.
0: ಆಯ್ತು. ಯಾರಿಗೋಸ್ಕರ ಈ ಹಾಡು?
2: ನಮ್ಗೋಸ್ಕರನೆ. ವಿಷ್ಣುವರ್ಧನ್ ಅವ್ರಂದ್ರೆ ಇಷ್ಟ ಅಲ್ವಾ, ಅದಕ್ಕೆ.
0: ನಿಮ್ಮನ್ನ ಮೀನಾಕ್ಷಿ ಅಂತಾನು ಕರೀತಾರಾ?
2: ಇಲ್ಲ ಇಲ್ಲ, ನನ್ನ ಹೆಸರು ಹೇಮಾವತಿ.
0: ಹೇಮಾವತಿ ಮಾತ್ರ?
2: ಮೀನಾಕ್ಷಿ ಅಂತ ಯಾರೋ ಬೇರೆಯವ್ರು ಮಾಡ್ತಾರೆ, ಇದು ಮಾದೇಶ್ವರ ನಗರದಿಂದ ಅಂತ ನಾನು ಕೇಳಿದ್ದೆ ಒಂದ್ಸಲಿ.
0: ಹೌದಾ? ಅದಕ್ಕೆ ಯಾರೋ ನಿಮ್ ಫ್ರೆಂಡ್ ಹೇಳ್ತಾ ಇದ್ರೆ ಇವ್ರು ಮೀನಾಕ್ಷಿ.
2: ಮೀನಾಕ್ಷಿ ಅಲ್ಲ, ನಾವು ಹೇಮಾವತಿ ಅಂತ. ನಾವಿರೋದು ಮಾದೇಶ್ವರ ನಗರ, ಅದೇ ಮಾರುತಿ ನಗರ. ಅವ್ರಿರೋದು ಮಾದೇಶ್ವರ ನಗರ ಅನ್ಸುತ್ತೆ, ಗೊತ್ತಿಲ್ಲ ನಮ್ಗು. ನಾನು ಒಂದೆರಡ್ ಸಲ ಕೇಳಿದ್ದೆ.
0: ಓ ಹಾಗೆ.
2: ಅನ್ಕೊಂಡಿದ್ವಿ ನಮ್ಮ ಏರಿಯಾದಿಂದನೇ ಮಾಡಿದಾರೆ ಅಂತ.
0: ಹಂಗ ಅನ್ಸುತ್ತೆ ಅಲ್ವಾ? ಆಯ್ತು.
2: ಯಾರಾದ್ರೂ ಫೋನ್ ಮಾಡಿದಾಗ ಹಂಗ ಅನ್ಸುತ್ತೆ ನಮ್ಮ ಏರಿಯಾದಿಂದನೇ ಮಾಡಿದಾರೆ ಅಂತ.
0: ಕರೆಕ್ಟ್ ಕರೆಕ್ಟ್. ಮೋಸ್ಟ್ಲಿ ಅವರು ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಾರೆ ಅಂತ ಕಾಣುತ್ತೆ. ಆಗ್ಲಿ, ನಿಮ್ ಇಷ್ಟದ ಹಾಡನ್ನ ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ, ಕೇಳಿ ಎಂಜಾಯ್ ಮಾಡಿ.
2: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಹಾಲುಂಡ ತವರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ, ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ನಮಸ್ತೆ.

0: ನಮಸ್ತೆ. ಹೇಳಿ, ಯಾರು?
1: ನಾನು ಬೆಂಗಳೂರಿಂದ ಲಕ್ಷ್ಮಿ ಅಂತ.
0: ಹೇಳಿ ಲಕ್ಷ್ಮಿ.
1: ನನಗೆ ಹಳೆ ಫಿಲಮ್ದೊಂದು ಸಾಂಗ್ ಬೇಕಿತ್ತು ಮೇಡಮ್.
0: ಯಾವ್ದು ಹೇಳಿ?
1: ಅದೇ ತಕ್ಕ ಬಿಟ್ಟರೆ ಸಿಕ್ಕ ಅಂತ ಹಳೇದೊಂದು ಐತೆ, ಅದರಲ್ಲಿ ರಮ್ಯಾ ಜೀವನ ಅಂತ ಒಂದು ಹಾಡಿದೆ.
0: ತಕ್ಕ ಬಿಟ್ಟರೆ ಸಿಕ್ಕ ಅಂತ ಇದೆಯಾ?
1: ಹಳೆ ಫಿಲಮ್ ಇದೆ ನೋಡಿ.
0: ಓಹೋ, ನಂಗೆ ಗೊತ್ತೇ ಇಲ್ವಲ್ಲ.
1: ಏನ್ ಮೇಡಮ್ ಹಂಗಂತೀರಾ, ನಿಮ್ಗೆಲ್ಲ ಗೊತ್ತಿಲ್ದಿರೋ.
0: ಅಲ್ಲಲ್ಲ, ನಾನ್ ನಿಜ ಕೇಳಿಲ್ಲಪ್ಪ, ಅದಕ್ಕೆ ನನ್ಗೆ ಒಂಥರ ಆಶ್ಚರ್ಯ. ತಾಯಿಗೆ ತಕ್ಕ ಮಗ ಇದೆ. ಇಲ್ಲಪ್ಪ, ನೀವ್ ಹೇಳಿದ್ದ ಹಾಳು ಅದಿಲ್ಲ. ತಕ್ಕ ಬಿಟ್ಟರೆ
1: ಸಿಕ್ಕ ಬಿಟ್ಟರೆ ಸಿಕ್ಕ ಅಂತ ಇದೆ. ಹಳೆಯ ಫಿಲಮ್ ಚೆನ್ನಾಗಿದೆ, ಅದು ಸಾಂಗ್ ಸಖತ್ತಾಗಿದೆ.
0: ಇಲ್ಲ ರೀ, ಅದು ಆ ಸಿನಿಮಾ ಹಾಡುಗಳು ನಮ್ಮ ಹತ್ರ ಸದ್ಯಕ್ಕಂತೂ ಇಲ್ಲಪ್ಪ. ಏನಂತ ಹಾಡಿದೆ, ಹಾಡೇನಂತ ಇದೆ?
1: ರಮ್ಯಾ ಜೀವನ ಸಂಪೂರ್ಣ ಕಲಾವಿದಾನ
0: ಅಂತೂ ಹುಡುಕ್ಬಿಟ್ಟೆ ನೋಡಿ, ನಿಮ್ಗೋಸ್ಕರ ಕಷ್ಟಪಟ್ಟು.

0: ಇವತ್ತೇನ್ ಮಾಡಿದ್ರಿ?
1: ಇವತ್ತು ಬೆಲ್ಲದನ್ನ
0: ದೇವಿ ಹೆಸರು ಹೇಳ್ಕೊಂಡು ನೀವು ತಿನ್ಬಿಡೋದು.
1: ಇನ್ನೇನು ದೇವಿ ತಿನ್ನಂಗಿದ್ರೆ ಮನುಷ್ಯ ಯಾರು ಮಾಡ್ತಾನೆ ಇರ್ಲಿಲ್ಲ
0: ಅಲ್ವಾ?
1: ಹೌದು.
0: ಎಲ್ಲಾರು ಯಾರಾದ್ರೂ ಬರ್ತಾರ ಹಬ್ಬಕ್ಕೆ ಅಂತ ಮನೆಗೆ ಅಥವಾ ಹೊರಗಡೆ ಇರೋರು ಮಕ್ಕಳು ಅಥವಾ ಸಂಬಂಧಿಕರು?
1: ಅದು ನಮ್ಮ ಮೊಮ್ಮಗ ಅವನ ಅಷ್ಟೇನೆ, ಅವನಿಗೋಸ್ಕರ ಮಾಡ್ತಾ ಇದೀನಿ. ಅದರಿಂದ ಯಾರು ಬರಲ್ಲ, ಹಬ್ಬಕ್ಕೆ ಬರ್ತಾರೆ. ಇನ್ನು ಆಯುಧ ಪೂಜೆಗೆ ಮತ್ತೆ ಗಾಡಿ ಎಲ್ಲ ಪೂಜೆ ಮಾಡ್ತೀವಲ್ಲ ಅವತ್ ಬರ್ತಾರೆ.
0: ತುಂಬಾ ಏನ್ ಮಾಡ್ತೀರಾ ದಸರಾ ಅಂದ್ರೆ ನೀವು ವಿಶೇಷವಾಗಿ ಮಾಡುವಂತ ಅಡಿಗೆಗಳು?
1: ಅದೇ ಇಷ್ಟು 9 ದಿವಸ ಬರೀ ಸ್ವೀಟು, ಆಮೇಲೆ ಆಯುಧ ಪೂಜೆಗೆ ಮಟನ್ ಮಾಡ್ತಾರೆ ನಮ್ ಕಡೆ ಎಲ್ಲ.
0: ನಿಮ್ ಕಡೆ ಅಂದ್ರೆ ಯಾವ ಕಡೆ ನಿಮ್ದು?
1: ನಮ್ದು ಬೆಂಗಳೂರು ಇಲ್ಲಿ ಮಾದನಾಯಕನಹಳ್ಳಿ.
0: ಮಾದನಾಯಕನಹಳ್ಳಿನಲ್ಲ ಇರೋದು ನೀವು? ಆಯ್ತಪ್ಪ, ಹಬ್ಬದ ಸಂದರ್ಭದಲ್ಲಿ ಪೂಜೆ ಗೀಜೆಲ್ಲ ಮುಗೀತಾ? ಎಲ್ಲ ಮುಗೀತಾ, ಮಾಡಿ ಕೇಳೋದಷ್ಟೇ ಬಾಕಿ.
1: ಆಯ್ತು ಮೇಡಮ್, ಥ್ಯಾಂಕ್ ಯು.
0: ಧನ್ಯವಾದ. ನಮಸ್ತೆ.

ಸೊಗಸಾದ ಹಾಡನ್ನ ಕೇಳಿದ್ವಿ, ಟಕ್ಕ ಟಕ್ಕನ ಅಥವಾ ತಕ್ಕ ಬಿಟ್ರೆ ಸಿಕ್ಕ ಅಂತ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಇದು. ಕುರ ಸೀತಾರಾಮ ಶಾಸ್ತ್ರಿಗಳು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ಸಿನಿಮಾ, ಶ್ರೀನಾಥ್ ಮತ್ತೆ ಆರತಿ ಅವರ ಅಭಿನಯ ಇದೆ, ಹಾಡು ತುಂಬಾ ಚೆನ್ನಾಗಿದೆ, ಸೂಪರ್ ಸಿನಿಮಾ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹಾಗೆ ನಾವು ವಿವಿಧ ಭಾರತಿಗೆ ಕರೆ ಮಾಡೋದಕ್ಕೆ ನಂಬರ್ ಯಾವುದು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ, ಆದರೂ ಕೂಡ ಯಾರೋ ಒಬ್ಬರು ವಾಟ್ಸಪ್ಗೆ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ದೀರಾ. ನಿಮ್ಮ ಸಂಖ್ಯೆ 700073. ದಯವಿಟ್ಟು ನೀವು ವಾಟ್ಸಪ್ಗೆ ಕರೆ ಮಾಡಬೇಡಿ, ಇದು ಮೆಸೇಜ್ ಮಾಡಲಿಕ್ಕೆ ಮಾತ್ರ ಇರುವಂಥ ನಂಬರು. ಸೊ ನೀವು ನಾವು

0: ಹೇಳುವಂತಹ ನಂಬರ್ಗಳನ್ನ ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡು ನಾವು ಹೇಳುವ ನಂಬರ್ಗೆ ಮಾತ್ರ ನೀವು ಕರೆ ಮಾಡಬೇಕು. ವಾಟ್ಸಪ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ತಗೊಳಕ್ಕಾಗಲ್ಲ, ಅದು ತುಂಬ ಡಿಸ್ಟರ್ಬ್ ಮಾಡುತ್ತೆ. ಸೊ ಪ್ಲೀಸ್ 700073 ನೀವು ದಯವಿಟ್ಟು ವಾಟ್ಸಪ್ಗೆ ಕಾಲ್ ಮಾಡಬೇಡಿ. 0800226512 ಹೌದು 0800226125 ಹಾಗೆ ಇನ್ನೂ ಒಂದು ಸಂಖ್ಯೆ ಇದೆ 0800226327 ಈ ಸಂಖ್ಯೆಗಳನ್ನು ಬರೆದಿಟ್ಕೊಂಡು ದಯವಿಟ್ಟು ಅದೇ ನಂಬರ್ಗೆ ಕರೆ ಮಾಡಿ. ವಾಟ್ಸಪ್ ನಂಬರ್ಗೆ ಕರೆ ಮಾಡಬೇಡಿ. ಎಸ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಾವು ಬೆಳಗಾವಿಂದ ಮಹೇಶ್ ಮಾತಾಡೋದು.
0: ಎಲ್ಲಿಂದ?
1: ಬೆಳಗಾವಿಂದ ಮಹೇಶ್.
0: ಬೆಳಗಾಂ?
1: ಬೆಳಗಾವಿ
0: ಮಹೇಶ್.
1: ಮಹೇಶ್
0: ಹೇಳಿ.
1: ಆರಾಮ್ ರೀ?
0: ಆರಾಮ್ ರೀ. ನೀವು ಆರಾಮೇನ್ರಿ?
1: ನಾವು ಆರಾಮ ನೋಡ್ರಿ.
0: ಹೇಳಿ ಮಹೇಶ್, ಏನ್ ಸಮಾಚಾರ, ಏನ್ ಕೆಲಸ ಮಾಡ್ತೀರಾ?
1: ನಾವು ನೇಕಾರಿಕೆ ಮಾಡ್ತೀವಿ ಮೇಡಮ್.
0: ಬೆಳಗಾಂ ನೇಕಾರಿಕೆ ಜಾಸ್ತಿನಾ?
1: ನೇಕಾರಿಕೆ ಜಾಸ್ತಿ ಇದ್ರಿ ಮ್ಯಾಮ್. ಆಲ್ಮೋಸ್ಟ್ ಬೆಳಗಾವಿಯಲ್ಲಿ ನೇಕಾರಿಕೆ ಉದ್ಯೋಗ ಜಾಸ್ತಿ.
0: ಒಂದಷ್ಟು ಕೆಲಸಗಳು ಮಾಡಬೇಕಾದ್ರೆ, ಅಂದರೆ ನೀವು ನೇಕಾರಿಕೆ ಮತ್ತು ಟೇಲರಿಂಗ್ ಮಾಡಬೇಕಾದ್ರೆ, ಇಂಥ ಕೆಲಸಗಳನ್ನು ಮಾಡಬೇಕಾದ್ರೆ ರೇಡಿಯೋ ಅಥವಾ ಹಾಡುಗಳನ್ನು ಕೇಳ್ಕೊಳ್ತಾ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು
1: ಚೆನ್ನಾಗಿ ಕೆಲಸ ಆಗುತ್ತೆ ಮೇಡಮ್. ನಾವು ಬ್ಲೂಟೂತ್ ಹೆಡ್ಫೋನ್ ಹಾಕೊಂಡು ನಮ್ಮ ಕೆಲಸ ಆಗುತ್ತೆ, ನಿಮ್ಗೆ ರೇಡಿಯೋ ಕೇಳೋದು ಎಂಜಾಯ್ಮೆಂಟ್ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ ಮೇಡಮ್.
0: ನಿಜ ನಿಜ. ಹೇಳಿ, ಯಾರೆಲ್ಲ ಇರ್ತೀರಾ ನೀವು ಕೆಲಸ ಮಾಡೋ ಟೈಮಲ್ಲಿ? ನೀವು ಮನೆಯವ್ರ ಮಾತ್ರನಾ ಅಥವಾ ಹೊರಗಡೆಯವರು ಬರ್ತಾರಾ?
1: ನಾವು ಹೊರಗಡೆ ಮಾಡ್ತೇವ್ರಿ, ನಮ್ಮ ಮಿಸಸ್ ನಾವು ಮಾಡ್ತೇವ್ರಿ. ಗಂಡ ಹೆಂಡತಿ ಕೂಡ ಮಾಡ್ತೇವ್ರಿ.
0: ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೇಕಾರಿಕೆ?
1: ನಮ್ದು 25 ಇಯರ್ಸ್ ರೀ.
0: ಓಹೋ, ಅವಾಗಿಂದ ಇದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ?
1: ಇದನ್ನೇ ನಡೆಸ್ಕೊಂಡು ಇದ್ರಿಂದ ನಾವು ಬೆಳವಣಿಗೆ ಕಂಡಿದ್ದು. ನಮ್ದು ಇದು ಕುಲ ಕಸಬು ರೀ ಮೇಡಮ್, ನೇಕಾರಿಕೆ ಅನ್ನೋದು. ನಾವು ಬಿಟ್ಟು ನಾವು ಬೇರೆ ಉದ್ಯೋಗ, ನಮಗೆ ಬೇರೆ ಉದ್ಯೋಗ ಬರೋದೇ ಇಲ್ಲ, ನಾವು ಇದನ್ನೇ ಮಾಡಬೇಕಾಗಿದೆ.
0: ಅಂದ್ರೆ ತುಂಬಾ ಲಾಭ ಇದೆಯಾ ಅಥವಾ ಮಿನಿಮಮ್ ಇದೆಯಾ ಅಥವಾ ಹೇಗ ಅನ್ಸುತ್ತೆ ನಿಮಗೆ?
1: ಮಿನಿಮಮ್ ನಮ್ದು ಇತರಲೆ ಬಿಸ್ನೆಸ್ಲೆ ನಮ್ ಪ್ರಕಾರಲೆ ಬರೋಬ್ಬರ ಇದ್ರಿ ಮೇಡಮ್. ಏನು ತುಂಬಾ ಲಾಭ ಅಂತ ಏನಿಲ್ಲ, ಅವತ್ ನಮ್ದು ಸಾಗಿಸ್ತೈತಿ, ನಾವು ಜೀವನ ಸಾಗ್ತೈತ್ರಿ ಮೇಡಮ್. ನಮ್ದ ಕುಟುಂಬ ಸಾಗಕ್ಕೆ ಏನ ಅರ್ಥನೇ ಬರೋದಿಲ್ಲ, ಬರೋಬ್ಬರ ಸಾಗುತ್ತೆ.
0: ಅಂದ್ರೆ ಜಾಗ ಜಾಸ್ತಿ ಬೇಕಾ ಅದೆಲ್ಲ ಮೆಷಿನರೀಸ್ ಎಲ್ಲ ಹಾಕೊಳಕ್ಕೆ?
1: ಹೌದ್ರಿ ಮೇಡಮ್, ಜಾಗ ಜಾಸ್ತಿ ಬೇಕು. ಒಂದೊಂದು ಮಷಿನ್ ಮೇಲೆ ಮಿನಿಮಮ್ ಒಂದೊಂದು ಗುಂಟೆ ಜಾಗ, ಅರ್ಧ ಗುಂಟೆ ಜಾಗ, ಮೂರು ಮಷಿನ್ ಕೊಂಡಿರ್ತವೆ ಮೇಡಮ್. ಮೂರು ಮಗ್ಗ ಕೊಂಡಿರ್ತವೆ, ಮೂರು ನಾಲ್ಕು ಮಗ್ಗ ಕೊಂಡಿರ್ತವೆ, ಆತರ ಇದೆ. ಅದು ನಮ್ದೇ ಜಾಗ, ನಮ್ದಲ್ರಿ, ನಾವು ಹೊರಗಡೆ ಹೋಗ್ತೇವ್ರಿ. ನಮ್ದ ನಮ್ಮ ಅಲ್ಲಕ ಮೇಯರ್, ಬೆಳಗಾವಿ ಮೇಯರ್ ಅದಾರಲ್ಲ, ಅವ್ರ ಮನೆಯಲ್ಲಿ ನಾವು ಕೆಲಸ ಮಾಡುದು. ಅವ್ರ ಮನೇಲಿ ಮಗ್ಗ ಇದಾವೆ, ಅವರೇ ಈ ಸಲ ಮೇಯರ್ ಆಗಿದ್ದಾರೆ.
0: ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೆಲಸ ನಿಮ್ದು?
1: ನಾವು ಮುಂಜಾನೆ 7 ಗಂಟೆಯಿಂದ ರಾತ್ರಿ 9 ಗಂಟೆ. ವರ್ಕ್ ಆಗುತ್ತೆ, ಅಷ್ಟು ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗಲ್ಲ.
0: ಯಾರೆಲ್ಲ ಇದ್ದೀರಾ ಮನೇಲಿ?
1: ನಾವ್ ಇಲ್ಲೇ ನಮ್ಮ ಮನೇಲಿ ನಮ್ಮ ತಂದೆಯವ್ರು ತಿಳ್ಕೊಂಡಿದ್ರು ಮೇಡಮ್. ನಮ್ಮ ತಾಯಿಯವರು, ನಮ್ಮ ಬ್ರದರು, ನಮ್ಮ ಮೈನಿಯವರು ಇದ್ದೇವೆ, ನಾಲ್ಕು ಹುಡುಗರು ಇದ್ದಾರೆ.
0: ಏನ್ ಓದಿದ್ದೀರಾ ನೀವು?
1: ನಾವು SSLC ಮೇಡಮ್.
0: ಆಯ್ತು, ಯಾವ ಹಾಡ್ ಬೇಕು?
1: ಪ್ರೇಮದ ಕಾಣಿಕೆಯಿಂದ ಬಾನಿನಲ್ಲಿ.
0: ನೋಡಿ, ಒಬ್ರು ಕೇಳ್ತಾ ಇದ್ರೆ ನೀವು ಬರೀ ಸೀರೆ ನೇಯುವವರ ಅಥವಾ ಕಂಬಳಿನೂ ಮಾಡ್ತೀರಾ ಅಂತ.
1: ಕಂಬಳಿ ಮಾಡಲ್ಲ ಮೇಡಮ್, ಓನ್ಲಿ ಸೀರೆ ಮೇಡಮ್.
0: ಸೀರೆ
1: ಓನ್ಲಿ, ಸೀರೆ ತಯಾರು ಮಾಡುದು.
0: ಯಾವ್ಯಾವ ತರ ಸೀರೆಗಳು?
1: ಇದು ಟಾನವಾರ್ಪ್ ಅಂತ ಬರುತ್ತೆ ಮೇಡಮ್, ಎಕ್ಸ್ ಮಸ್ರೈ ಕಾಟನ್ ಬರುತ್ತೆ.
0: ಬರೀ ಕಾಟನ್?
1: ಕಾಟನ್ ಮಸ್ರೈ ಅಂತ ಬರುತ್ತೆ ಮೇಡಮ್. ಅದು ಈಗ ಅದೇ ಓಡ್ತಾ ಇದ್ರು ಹೆಚ್ಚು, ಅದೇ ಚಾಲು ಇದೆ
0: ಮೇಡಮ್.
1: ಸೀಸನೇಬಲ್ ಮೇಡಮ್, ಆ ಒಂದು 2-3 ವರ್ಷ ಆದ್ದಿನ ಮತ್ತೆ ಬದ್ಲಿ ಆಗುತ್ತೆ. ಅದು ಹೆಂಗ್ ಸೀಸನ್ ಬರ್ತೈತ್ರಿ, ಆ ತರ ಡಿಸೈನ್ ಮಾಡಿ ನಾವು ನೈದು ಸೀರೆ ತಯಾರು
0: ಮಾಡ್ತೀವಿ. ಯಾವ ಹಾಡ್ಬೇಕು?
1: ಪ್ರೇಮದ ಕಾಣಿಕೆ ಅಂದ ಮೇಡಮ್.
0: ಪ್ರೇಮದ ಕಾಣಿಕೆ, ಅದರಲ್ಲಿ ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ.
1: ನಿಮ್ದು ಹೆಸರು ಏನ್ ಗೊತ್ತಾಗ್ಲಿಲ್ಲ?
0: ನನ್ನ ಹೆಸರಾ?
1: ಹೌದ್ರಿ.
0: ಚಂದು ಬಾನುಲಿ ಬಂಧು.
1: ಬಂಧು ಹೌದ್ರಿ, ಕೇಳ್ತಾ ಇದೀನಿ, ಅದ್ ನೆನಪಲ್ಲೇ ಬರ್ತಿಲ್ಲ.
0: ಆಗ್ಲಿ ಮಹೇಶ್.
1: ಮೇಡಮ್, ಮೇಡಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ಚುನಾವಣೆ ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ನೀವು ಎಲ್ಲಾ ಕಾರ್ಯಕ್ರಮ, ನಿಮ್ ರೇಡಿಯೋ ಎಲ್ಲಾ ಕಾರ್ಯಕ್ರಮ ಕೇಳ್ತೇನೆ ನಾನು.
0: ಆಗ್ಲಿ ಆಗ್ಲಿ, ಧನ್ಯವಾದಗಳು.
1: ಓಕೆ ಮೇಡಮ್, ಧನ್ಯವಾದ.
0: ನಮಸ್ತೆ. ಕೇಳಿ ನಿಮ್ ಹಾಡು.
1: ನಮಸ್ತೆ.

0: ಪ್ರೇಮದ ಕಾಣಿಕೆ ಚಿತ್ರದ ಈ ಹಾಡು ಚಿ ಉದಯ ಶಂಕರ್ ಅವರು ಬರೆದಿದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರೆ. ಇನ್ನು ಒಬ್ರು ಕೇಳ್ತಾ ಇದ್ರೆ, ಕಾಲ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಾಲ್ ಸಿಗ್ಬೇಕಂದ್ರೆ ಕರೆ ಮಾಡ್ಬೇಕು, ಮತ್ತೆ ಮತ್ತೆ ಕರೆ ಮಾಡ್ಬೇಕು, ಮೇಲಿನ ಮೇಲೆ ಕರೆ ಮಾಡ್ಬೇಕು ಅಷ್ಟೇ, ಬೇರೆ ಏನು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ನಿಮಗೂ ಗೊತ್ತಿರುವಂತಹ ವಿಷಯ, ಇಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಒಬ್ರು ಸಿದ್ಧ ಇದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ.
1: ಹಲೋ ಮೇಡಮ್.
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು?
1: ನಮ್ಮ ಹೆಸರು ಶರಣಬಸವ ಅಂತ ಹೇಳಿ ಮೇಡಮ್.
0: ಶರಣಬಸವ ಅವರು ಎಲ್ಲಿಂದ?
1: ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು, ನಮ್ಮೂರು ಸೀಕಲ್ ಅಂತ ಹೇಳಿ ಮೇಡಮ್.
0: ಮಾನ್ವಿ,
1: ಮಾನ್ವಿ ಪಕ್ಕದಲ್ಲಿ ಸೀಕಲ್ ಅಂತ ಹೇಳಿ.
0: ಸೀಕಲ್?
1: ಹೌದು ಮೇಡಮ್.
0: ಸೀಕಲ್ ಚೆನ್ನಾಗಿದ್ದಾರೆ, ನಿಮ್ಮ ಊರಿನ ಹೆಸರು. ಹೇಳಿ.
1: ಅದೇ ಮೇಡಮ್, ಆಡ್ಬೇಕಾಗಿತ್ತು ಒಂದು.
0: ಯಾವುದು?
1: ತವರಿನ ಸಿರಿ ಅಂತ ಮೇಡಮ್.
0: ತವರಿನ ಸಿರಿ ಸಿನಿಮಾ ಹಾಡ್ಬೇಕಾ?
1: ಹೌದು ಮೇಡಮ್.
0: ಯಾರಿಗೋಸ್ಕರ ಈ ಹಾಡು?
1: ನಮ್ಮ ಎಲ್ಲ ಕೇಳುಗರಿಗೋಸ್ಕರ ಮೇಡಮ್.
0: ಓ ಹಾಗೆ.
1: ನಮಗೋಸ್ಕರ, ಕೇಳುಗರಿಗೋಸ್ಕರ.
0: ನಿಮಗೋಸ್ಕರ, ಕೇಳುಗರಿಗೋಸ್ಕರ. ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ, ರೇಡಿಯೋ ಕೇಳ್ತಾ ಇದ್ದಾರಾ?
1: ನಮ್ಮ ಫ್ರೆಂಡ್ ಇದ್ದಾರೆ ಮೇಡಮ್, ಇಲ್ಲಿ ನಮ್ಮೂರಲ್ಲೇನ, ಪೂಜಾರಿ ಅಂಜನೇಯ ಅಂತೇಳಿ.
0: ಪೂಜಾರಿ
1: ಅಂಜನೇಯ.
0: ಆಮೇಲೆ
1: ಅವ್ರು ಕೂಡ ಇದೇ ಎಫ್ಎಂ ಕೇಳ್ತಾರೆ ಮೇಡಮ್, ವಿವಿಧ ಭಾರತಿ ಕೇಳ್ತಾರೆ. ಜಾಸ್ತಿ ನಮ್ಮೂರಲ್ಲಿ ಜಾಸ್ತಿ ಜನ ಕೇಳಲ್ಲ. ನಾವ್ ಮಾತ್ರ ಹೊಲದಲ್ಲಿ ಕೆಲಸ ಮಾಡ್ತಿರ್ದಲ್ಲ ಮೇಡಮ್.
0: ನೀವಿಬ್ರೆ ಕೇಳೋದಾ?
1: ಹ್ಮ್.
0: ಬೇರೆಯವರೆಲ್ಲ ಬೇರೆ ಚಾನಲ್ ಕೇಳ್ತಾರಾ?
1: ಇಲ್ಲ ಮೇಡಮ್, ಈ ಕಡೆ ಎಫ್ಎಂ ಕೇಳೋದೇ ಕಡಿಮೆ.
0: ಹೌದೇನ್ರಿ, ರಾಯಚೂರ್ನವ್ರು ಬಹಳಷ್ಟು ಮಂದಿ ನಮ್ಗೆ ಮೆಸೇಜ್ ಮಾಡ್ತಾರಲ್ಲ.
1: ಅಲ್ಲ ಅಲ್ಲ, ನಮ್ಮೂರಲ್ಲಿ ಮೇಡಮ್.
0: ನಿಮ್ಮೂರಲ್ಲಿ ಕೇಳಲ್ವಾ? ನೀವೇನ್ ಮಾಡ್ಬೇಕು ಹೇಳ್ಕೊಡ್ಬೇಕು ಅವ್ರಿಗೆ ನೋಡ್ರಿ, ಈ ತರ ವಿವಿಧ ಭಾರತಿ ಚಾನಲ್ ಇದೆ, ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಹೊರಗಡೆ ಹೋಗ್ಬೇಕಾದ್ರೆ, ಮನೇಲಿ ಇರ್ಬೇಕಾದ್ರೆ ಯಾವಾಗ
1: ಕೇಳ್ತಾರೆ ಮೇಡಮ್? ನಾವ್ ಏರ್ ಬಡ್ಸ್ ಇಟ್ಕೊಂಡಿರ್ತೀವಲ್ಲ, ಅವಾಗ ಕೇಳ್ತಾರೆ. ಏನ್ ಕೇಳ್ತಿದ್ರೆ ಎಫ್ಎಂ ಕೇಳ್ತೀವಿ ಅಂತ ಹೇಳ್ತೀವಲ್ಲ ಮೇಡಮ್, ಏನ್ ಕೇಳ್ತಾರೆ ಈ ಕಾಲದಲ್ಲಿ ಎಫ್ಎಂ ಅಂತ ನಮ್ಮನ್ನ ಉಲ್ಟೆ ಕೇಳ್ತಾರೆ ಮೇಡಮ್ ಅವರು.
0: ಸರಿ, ಅದಕ್ಕೆ ನೀವೇನ್ ಮಾಡ್ಬೇಕು, ಸ್ಪೀಕರ್ ಆನ್ ಮಾಡಿಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕೇಳಿಸ್ಬೇಕು. ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಏನ್ ಬರುತ್ತೆ ವಿವಿಧ ಭಾರತಿನಲ್ಲಿ. ನಮಗೂ ಕೇಳ್ಬೇಕು ಅನ್ಸುತ್ತೆ, ಹಳೆ ಹಾಡು ಬರುತ್ತೆ, ಹೊಸ ಹಾಡು ಬರುತ್ತೆ, ಏನೆಲ್ಲ ಕೇಳ್ಬಹುದಲ್ವಾ ಅಂತ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ಕೊಡ್ಬಹುದಪ್ಪ. ನೆಕ್ಸ್ಟ್ ಹೇಳ್ಕೊಡ್ತೀರಾ ಯಾರಿಗಾದ್ರೂ? ಹೇಳ್ಬಿಟ್ಟು ನಿಮ್ ನಮಗ್ ಫೋನ್ ಮಾಡ್ಬೇಕು, ನೋಡಿ ನಾನು ಎಷ್ಟೊಂದು ಜನಕ್ಕೆ ಹೇಳ್ಕೊಟ್ಟೆ ನಮ್ಮೂರಲ್ಲಿ ಅಂತ.
1: ಸೊ
0: ಅದಕ್ಕೋಸ್ಕರ ನಿಮ್ಗೆ ಈ ಬ್ಯೂಟಿಫುಲ್ ಆಗಿರುವಂತ ಹಾಡು.
1: ಥ್ಯಾಂಕ್ಸ್ ಮೇಡಮ್.
0: ನಮಸ್ತೆ.

0: ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ತವರಿನ ಸಿರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಭಾಗ್ಯಲಕ್ಷ್ಮಿ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ. ಇನ್ನು ಹನುಮಂತಪ್ಪ ಮಡಿವಾಳವರು ಹೇಳ್ತಾ ಇದ್ರೆ ದಸರಾ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಖಂಡಿತ ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಬಹುದು. ಇನ್ನು ಗೀತಾ ಜೋಶಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಜೋಗಿ ಪ್ರೇಮ್ ಅವರ ಮಾಹಿತಿ ಚೆನ್ನಾಗಿ ಬಂತು. ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಅಡೆತಡೆ ವಿಘ್ನಗಳು ಬರುತ್ತೆ. ಸಿನಿಮಾದ ಬಗ್ಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ. 3 ಗಂಟೆ ಸಿನಿಮಾ ನೋಡಿ ಬರ್ತೀವಿ, ಆದರೆ ಇಂಚಿಂಚು ಮಾಹಿತಿಗಳನ್ನು ಹೊತ್ತು ತಂದು ಸವಿಸ್ತಾರವಾಗಿ ಮಾಹಿತಿ ಕೊಡೋದು ನಮ್ಮ ವಿವಿಧ ಭಾರತಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿ ಈ ಫೋನಿನ ಸಂಭಾಷಣೆ ತುಂಬ ಚೆನ್ನಾಗಿದೆ, ಹಾರ್ಟ್ ಟಚಿಂಗ್ ಆಗಿದೆ, ಇದೇ ಥರ ಮುಂದುವರಿಲಿ ವಿವಿಧ ಭಾರತೀಯ ಈ ಸೇವೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಬ್ಬರು ಯಾರು ಗೊತ್ತಾ, ಸರ್ವೇಶ್ ಮಠ ಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಚೈತ್ರ ಅವರು ನಾಗರಬಾವಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಹಾಯ್ ಮೇಡಮ್, ನಾನು ಊರಿಗೆ ಹಬ್ಬಕ್ಕೆ ಹೋಗಿದ್ದಾಗ ನಮ್ಮ ಅತ್ತಿಗೆ ಮತ್ತು ನಾದಿನಿ ಅವರಿಗೆ AR ಆ್ಯಪ್ ಇನ್ಸ್ಟಾಲ್ ಮಾಡಿಕೊಟ್ಟು ಬಂದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ 3 ಸಲ ರಿಂಗ್ ಆಗ್ತಾ ಇದೆ, ತೆಗಿತಾ ಇಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ, ತುಂಬ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಕಾಲ್ ಎಂಗೇಜ್ ಆಗಿರುತ್ತೆ, ಹಾಗಾಗಿ ಮತ್ತೊಂದು ಕಾಲ್ ರಿಂಗ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಈ ಒಂದು ಪ್ರಯತ್ನವನ್ನು ಮುಂದುವರಿಸಿ ಖಂಡಿತ ನಿಮಗೆ ಕರೆ ಸಿಗಬಹುದು ಅಂತ ಹೇಳ್ತಾ ನಮ್ಮ ಮುಂದಿನ ಕರೆ ಯಾರ್ದು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ಕೋಲಾರಿಂದ ಶಿಲ್ಪ ಅಂತ.
0: ಹೇಳಿ ಶಿಲ್ಪ, ಯಾವ ಹಾಡು ಬೇಕು? ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಈ ಹಾಡು ನೆನಪು ಪಡ್ಕೊಂಡ್ಬಿಟ್ಟಿದ್ರಲ್ಲ ಈಗ, ಯಾಕೆ? ನಿಮ್ಮೊಬ್ಬರಿಗೋಸ್ಕರನ ಅಥವಾ ಯಾರಿಗೋಸ್ಕರ ಈ ಹಾಡು? ಕೋಲಾರದಲ್ಲಿ ಏನ್ರಿ ವಿಶೇಷ? ಕೋಲಾರದಲ್ಲೇ ಇರೋದಾ? ಏನೋ ತುಂಬಾ ಸೌಂಡ್ ಬರ್ತಾ ಇದೆ. ನಿಮ್ದೆಲ್ಲ ಆಯ್ತಾ ಬಟ್ಟೆ ಒಗೆದಿದ್ದು? ಸೊ ನೀವು ಕೇಳಿದಂತ ಹಾಡು ಚಲಿಸುವ ಮೋಡಗಳು ಸಿನಿಮಾ ಗೀತೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ.

0: ಚಲಿಸುವ ಮೋಡಗಳು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂಥ ಈ ಹಾಡನ್ನ ಕೇಳಿದ್ರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮಸ್ತೆ.
2: ನಮಸ್ಕಾರ ಮೇಡಮ್,
0: ಹೇಳಿ ಯಾರು?
2: ನಾವು ಗುರುರಾಜ್ ಅಂತ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿಂದ ಮೇಡಮ್.
0: ಹೇಳಿ ಗುರುರಾಜ್.
2: ಆರಾಮದಿರಿ ಮೇಡಮ್?
0: ಆರಾಮಿದ್ದೀವಿ, ನೀವು?
2: ನಾವು ಆರಾಮದಿರಿ ಮೇಡಮ್.
0: ಹೇಳಿ, ಯಾವ ಹಾಡಿಗೋಸ್ಕರ ಕರೆ ಮಾಡಿದ್ರಿ?
2: ಮದುವೆ ಚಿತ್ರದಿಂದ ಕೇಳಿ ನೋಡ್ರಿ ಮೇಡಮ್. ಅದಾಕ್ರಿ ಮೇಡಮ್.
0: ಯಾವ್ದು ಮದುವೆ ಸಿನಿಮಾದಲ್ಲಿ?
2: ಅದು ನಾವು ಕೇಳಿದ್ ಸಿಗ್ಲಿಲ್ಲ ಮೇಡಮ್, ಯಾವ್ದೇ ಹೇಳಿದ್ರು ಮೇಡಮ್, ಅದನ್ನೇ ಹಾಕ್ರಂದೆ.
0: ಹೇಳ್ಬೇಕು ನೀವು ಯಾವ್ದು ಕೇಳಿದ್ರಿ, ಯಾವ್ದು ಅಂತ?
2: ಅವು ನೆನಪಾಗದ ನೆನಪಾಗದಿಲ್ಲ ಮೇಡಮ್, ಈಗ ಸದ್ಯ ಮರ ನೆನಪಾರಿಬಿಟ್ಟಿದೆ.
0: ಅಷ್ಟೊಂದು ಬಿಸಿ
2: ಆಗ್ಬಿಟ್ಟಿದ್ದೀರಾ? ಹಂಗೇನಿಲ್ರಿ ಮೇಡಮ್. ಅಂಬರತಾರೆ ಅಂತಿದೆ ನೋಡಿ, ಅಂಬರತಾರೆ ನೆಂಜುಳತಾರೆ, ಅದೇ ಇರ್ಬೇಕು ಮೇಡಮ್.
0: ಆಯ್ತು, ನಿಮ್ ಇಷ್ಟದ ಹಾಡು ವಿವಿಧ ಬರ್ತಿಲ್ಲ, ಹಾಕ್ತಿವಿ ನಾವು, ಕೇಳಿ.
2: ಆಗ್ಲಿ ಮೇಡಮ್.
0: ನಮಸ್ತೆ.
2: ನಮಸ್ಕಾರ ಮೇಡಮ್.

0: ಮದುವೆ ಚಿತ್ರದಾಗಿದೆ ಎನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಮನಾರ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಆಯ್ತು. ಯಾರು ಮಾತಾಡ್ತಾ ಇರೋದು?
1: ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಮಾಲಾಶ್ರೀ ಅವ್ರದ್ದು ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಅಂತ ಆಡ್ಬೇಕಿತ್ತು.
0: ನಿಮ್ ಹೆಸರು ಹೇಳಿ.
1: ರೇಖಾ ಅಂತ.
0: ರೇಖಾ. ಹಳ್ಳಿ ರಂಬೆನಾ?
1: ಹಳ್ಳಿ ರಂಬೆ.
0: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಸಿನಿಮಾ ಇಲ್ಲ ರೀ ನಮ್ಮ ಹತ್ರ. ನಮ್ಮ ಹತ್ರ ಅದು ಯಾವುದೂ ಹಾಡಿಲ್ಲ. ಸಮಯನೂ ಕೂಡ ಮುಗಿತಾ ಬಂತು. ರೇಖಾ ಅವರೇ, ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಇಷ್ಟು ಹೊತ್ತು ಪ್ರಸಾರವಾಯಿತು. 12:58 ಆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ದೊರೆತಿದ್ದು, ಜಂಬೂಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಇಂದು ಮೂರನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದೆ. ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರಾಕ್ಟರ್ ಮೂಲಕ ರೈತರು ನಾಶಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಸಾಲಮನ್ನಾ ಮಾಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಫ್ರೀಡಂ ಪಾರ್ಕ್ಗೆ ಮೈಸೂರಿನಿಂದ ಬಂದ ರೈತರನ್ನು ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ತಡೆದಿದ್ದಾರೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯ ಉಬಾಕ್ ಸಮೀಪ ಗುಹೆರೆ ಬಳಿ ವಲಸಿಗರನ್ನು ಹೊತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ತಿಳಿಸಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ನಿರ್ಮಿಸಿರುವ 3ನೇ ಜಲಾಂತರ್ಗಾಮಿ ನಿಗ್ರಹ ಆಳ ನೀರು ಯುದ್ಧ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಜಪಾನ್ನಲ್ಲಿ ಇದೇ 14ರಿಂದ ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿಯ ಪ್ಯಾರಾಶೂಟರ್ ರಾಕೇಶ್ ತಿಡಗುಂದಿ ಭಾಗವಹಿಸಲಿದ್ದಾರೆ. ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ ಎರಡನೇ ದಿನದಾಟದಲ್ಲಿಂದು 5 ವಿಕೆಟ್ನಷ್ಟಕ್ಕೆ 126 ರನ್ ಗಳಿಸಿ ಆಡುತ್ತಿದೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ನೆವಾಡಾ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಚಾಲನೆ ದೊರೆಯಲಿದೆ. ಪಂದ್ಯಾವಳಿ ಇದೇ 18ರವರೆಗೆ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹಾಡು ನೀವು ಕೇಳಿದ್ದು ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿತ್ತು. ರಾಮನಾರಾಯಣ್ ಅವರು ಬರೆದ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ವಿವಿಧ ಭಾರತಿ 102.9 FM ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ನೀವು ಕೇಳಿದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ನೀವು ನಮಗೆ ಮೇಲ್ ಮಾಡಿದ್ದೀರಾ, ಈಗಾಗಲೇ ಒಂದಷ್ಟು ಜನರ ಮೇಲ್ಗಳು ಬಂದಿದೆ, ಹಾಗೆ ಮತ್ತಷ್ಟು ಜನ ಮೇಲ್ ಮಾಡಬಹುದು. ನಿಮ್ಮಿಷ್ಟದ ಹಾಡನ್ನು ನೀವು ನಮಗೆ ಇಮೇಲ್ ಮುಖಾಂತರ ಕಳಿಸ್ಕೊಡಿ, ಖಂಡಿತ ನಿಮ್ಮ ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ. vbnimmahadu@gmail.com ಈ ಒಂದು ವಿಳಾಸಕ್ಕೆ ಕಳಿಸಿ. ಈಗ ಸಮಯ 1:10 ಕೇಳೋಣ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC 33ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಭರವಸೆಗಳನ್ನು ನೀಡಿದೆ. ಮಾನವ ಹಕ್ಕುಗಳ ಆಯೋಗಗಳು ಸಾರ್ವಜನಿಕರ ದೂರುಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಗುರುತಿಸಬೇಕು ಎಂದರು. ಸೂಕ್ತ ಆರೋಗ್ಯ ರಕ್ಷಣೆ, ಆಹಾರ, ವಸತಿ, ಜೀವನೋಪಾಯ ಮತ್ತು ಸ್ವಚ್ಛ ಪರಿಸರವನ್ನು ಪಡೆಯುವುದು ಮಾನವ ಹಕ್ಕುಗಳ ಪ್ರಮುಖ ಭಾಗವಾಗಿದೆ. ಕಳೆದ 33 ವರ್ಷಗಳಲ್ಲಿ NHRC 24 ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 98% ಅಧಿಕ ವಿಲೇವಾರಿ ದರದೊಂದಿಗೆ 23 ಲಕ್ಷಕ್ಕೂ ಅಧಿಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಪರಿಹರಿಸಿರುವುದು ಶ್ಲಾಘನೀಯ ಎಂದರು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಬದಲಿಗೆ ವಿಶ್ವದ ಶಾಂತಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಅದೊಂದು ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 66ನೇ ರಾಷ್ಟ್ರೀಯ ರಕ್ಷಣಾ ಕಾಲೇಜಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಮತ್ತು ಭಯೋತ್ಪಾದನೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆ ಅತ್ಯಗತ್ಯ ಎಂದರು. ವಸುದೈವ ಕುಟುಂಬಕಂ ಎಂಬುದು ಭಾರತಕ್ಕೆ ಕೇವಲ ಘೋಷಣೆಯಲ್ಲ ಎಂದು ಬಣ್ಣಿಸಿದ ಉಪರಾಷ್ಟ್ರಪತಿಗಳು, ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ವಿಪತ್ತು ಸಂಭವಿಸಿದಾಗ ಮೊದಲು ಸ್ಪಂದಿಸುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಭಾರತವು ಇತರೆ ದೇಶಗಳ ಮೇಲೆ ಆಳ್ವಿಕೆ ನಡೆಸಲು ಅಥವಾ ಆಜ್ಞೆ ಮಾಡಲು ಅತ್ಯಂತ ಶಕ್ತಿಶಾಲಿ ರಾಷ್ಟವಾಗಲು ಬಯಸುವುದಿಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ಭಾರತಕ್ಕೆ ನಿಯಮಗಳನ್ನು ಹೇರದಂತೆ ಭದ್ರಪಡಿಸಿಕೊಳ್ಳಲು ಬಲಶಾಲಿಯಾಗಲು ಬಯಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ನವರಾತ್ರಿಯ 2ನೇ ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ 2ನೇ ದಿನದಂದು ಪೂಜಿಸಲಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರಿಗೂ ಧೈರ್ಯ ಮತ್ತು ಆತ್ಮಸಂಯಮ ಪ್ರಾಪ್ತವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ 3ನೇ ಜಲಾಂತರ್ಗಾಮಿ ನಿಗ್ರಹ ಆಳವಿಲ್ಲದ ನೀರು ಯುದ್ಧ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯ ಕರಾವಳಿ ಪಟ್ಟಣ ಮಾಂಗ್ರೋಲ್ನ ಹೆಸರನ್ನು ಇಡಲಾಗಿರುವ ಈ ನೌಕೆ 2004ರವರೆಗೆ ಸೇವೆ ಸಲ್ಲಿಸಿದ್ದ ಹಳೆಯ INS ಮಾಂಗ್ರೋಲ್ M85 ನೌಕೆಯ ಪರಂಪರೆಯನ್ನು ಮುಂದುವರಿಸಲಿದೆ. ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಹಿಸಿದ್ದರು. ಆತ್ಮನಿರ್ಭರ್ ಭಾರತ ಯೋಜನೆಯಡಿ 80%+ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿರುವ ಈ ನೌಕೆ ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ಬೆದರಿಕೆಗಳನ್ನು ಮೆಟ್ಟಿ ನಿಲ್ಲಲು ಅತ್ಯಾಧುನಿಕ ಅಭಯ್ ಸೋನಾರ್, ಲಘು ಟಾರ್ಪಿಡೋ ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆಯ ಜಲಾಂತರ್ಗಾಮಿ ನಿಗ್ರಹ ಮತ್ತು ಭದ್ರತಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಸುಪ್ರೀಂ ಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನ್ಯಾಯಾಲಯದ ಮೆಟ್ಟಿಲಿರುವ ಹಕ್ಕಿದೆ ಎಂದು ಹೇಳಿರುವ ಅವರು, ನಾಗರಿಕರ ಆತಂಕಗಳನ್ನು ಆಲಿಸಿ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ನ್ಯಾಯಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಐಎನ್ಡಿಐ ಮೈತ್ರಿಕೂಟ ಭೇಟಿಗೆ ಕೋರಿರುವ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು, ತಮಗೆ ಭೇಟಿಗಾಗಿ ಕೋರಿ ನಿನ್ನೆ ಪತ್ರ ಬಂದಿದ್ದು ತಾವೇಕೆ ಭೇಟಿಯಾಗಲು ಅಸಾಧ್ಯ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಆಕಾಶವಾಣಿಯೊಂದಿಗೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾ ಎಂ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ.
5: ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು ಅವರಿಗೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು.
1: ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯ ಒಬಾಕ್ ಸಮೀಪ ಗುಹೆರೆ ಬಳಿ ವಲಸಿಗರನ್ನು ಒತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ತಿಳಿಸಿದೆ. ಗುರುವಾರ ರಾತ್ರಿ ದೋಣಿಯು ಪ್ರಯಾಣ ಬೆಳೆಸಿದ ಕೆಲವೇ ಕ್ಷಣಗಳಲ್ಲಿ ದಡದ ಸಮೀಪದಲ್ಲೇ ಅಪಘಾತ ಸಂಭವಿಸಿದೆ. ದೋಣಿಯಲ್ಲಿ ಒಟ್ಟು 305 ವಲಸಿಗರು ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ ಬದುಕುಳಿದ ಇಥಿಯೋಪಿಯಾ ಮೂಲದ 80ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು, ಸ್ಥಳೀಯ ಆಡಳಿತ ಅವರನ್ನು ಒಬಾಕ್ನಲ್ಲಿರುವ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆಯ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಇನ್ನು 84 ಮಂದಿ ನಾಪತ್ತೆಯಾಗಿದ್ದಾರೆ. ಮೃತರ ಸಂಖ್ಯೆ ಏರುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ತಿಳಿಸಿದೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಚಾಲನೆ ದೊರೆಯುತ್ತಿದ್ದು, ಪಂದ್ಯಾವಳಿ ಇದೇ 18 ನಡೆಯಲಿದೆ. ಗ್ರೀಕೋ ರೋಮನ್ ಮಹಿಳಾ ಫ್ರೀಸ್ಟೈಲ್ ಮತ್ತು ಪುರುಷರ ಫ್ರೀಸ್ಟೈಲ್ ಎಂಬ 3 ಒಲಿಂಪಿಕ್ ಶೈಲಿಗಳ 30 ತೂಕ ವಿಭಾಗಗಳಲ್ಲಿ ಸೆಣಸಾಟ ನಡೆಸಲು ವಿಶ್ವಾದ್ಯಂತದ 600 ಯುವ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅಮೆರಿಕದ ನೆಲದಲ್ಲಿ ಇದೇ ಮೊದಲ ಬಾರಿಗೆ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ವಿಶೇಷವಾಗಿದೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೆಹಲಿ ಸರ್ಕಾರ ದುರ್ಗಾ ಇ ಆಟೋ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆಯು ರಾಷ್ಟ್ರ ರಾಜಧಾನಿಯಲ್ಲಿ ಹಸಿರು ಮತ್ತು ಎಲ್ಲರನ್ನೊಳಗೊಂಡ ಸಮಗ್ರ ಸಾರಿಗೆ ವ್ಯವಸ್ಥೆ ಉತ್ತಮ

ತ್ಯಜಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸುಂತಿಯೋ ಕಮಾಲ್ ಹೀ ಹೋ ಗಯಾ,
2: ಕ್ಯಾ ಹೋ ಗಯಾ ಐಸಾ?
1: ಸಿಲಿಂಡರ್ ಆನೆ ಮೇ ದೇರಿ ಹೋ ರಹಿ ಥಿ ನಾ, ದೇಖೋ ಆಜ್ ಆ ಗಯಾ.
2: ಯೇ ಕಮಾಲ್ ಕೈಸೆ ಹೋ ಗಯಾ?
1: ಮೈನೆ www.tgportal.gov.in ಪರ್ ಜಾಕರ್ ಅಪ್ನಿ ಕಂಪ್ಲೇಂಟ್ ಕೋ ಬೋಲ್ ಕರ್ ದರ್ಜ್ ಕಿಯಾ ಔರ್ ದೇಖೋ ತುರಂತ ಆಕ್ಷನ್ ಹುವಾ.
2: ಯೇ ತೋ ಬಹುತ್ ಬಡಿಯಾ ಪೋರ್ಟಲ್ ಹೈ.
1: 22 ಭಾರತೀಯ ಭಾಷಾಓ ಮೇ ಆಪ್ ಅಪ್ನಿ ಶಿಕಾಯತ್ ದರ್ಜ್ ಕರಾಯೆ, ಅಪ್ನಿ ಸಮಸ್ಯಾ ಕಾ ಸಮಾಧಾನ್ ಔರ್ ಪ್ರಾಥಮಿಕತಾ ಕಾ ಅನುಭವ ಪಾಯೆ, ಜೈಸೆ ಹಮ್ನೆ ಪಾಯಾ. ಸಾರಿ ಶಿಕಾಯತೋ ಕಾ ಸಮಾಧಾನ್ ಸಿಪಿ ಗ್ರಾಮ್ಸ್ ಕಿ ಸಮಾಧಾನ್ ದೀದಿ.
3: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೆ.
4: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
3: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
5: ಧರತಿ ಪ್ರಣಾ.
4: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
3: ಮಣ್ಣಿನ ನಾಶ ಮನುಕುಲದ ನಾಶ.

ಬನ್ನಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು 102.9 FM. ಮಧ್ಯಾಹ್ನದ 1:22:55 ಸಮಯ ಆಗಿದೆ. ಸೋಮವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ನೀವು ಆದಷ್ಟು ಮೇಲ್ ಮಾಡಿ ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ವಿವಿಧ ಭಾರತಿಯಲ್ಲಿ ಎಲ್ಲ ರೀತಿಯ ಕೇಳುಗರಿಗೆ ಕೂಡ ಅವಕಾಶ ಉಂಟು. ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಹಾಗೆ ಪ್ರತಿ ಮಧ್ಯಾಹ್ನ 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಕೇಳಿದ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಹಾಗೆ ಸೋಮವಾರ ಮಧ್ಯಾಹ್ನ 1:20 ಮೇಲ್ ಮೂಲಕ ಅಥವಾ ಪತ್ರ ಬರೆದು ನೀವು ಕೇಳಿದಂತಹ ಹಾಡುಗಳನ್ನು ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಸಾಕಷ್ಟು ಜನ ಮೇಲ್ ಕಳಿಸಿದ್ದೀರಿ, ಹಾಗೆ ಅಡ್ರೆಸ್ ಹೇಳಿ ಅಂತ ಕೂಡ ಒಂದಷ್ಟು ಜನ ಕೇಳ್ತಾ ಇದ್ದೀರಿ. ಎಲ್ಲವೂ ಕೂಡ ಸ್ಮಾಲ್ ಲೆಟರ್ಸ್ ಅಂದರೆ ಚಿಕ್ಕ ಅಕ್ಷರಗಳು. VB ನಿಮ್ಮ ಹಾಡು, VB NIMMA ನಿಮ್ಮ, HAA HAA VB ನಿಮ್ಮ ಹಾಡು @gmail.com ಈ ವಿಳಾಸಕ್ಕೆ ನೀವು ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ಹಾಡಿನ ಮೊದಲ ಸಾಲನ್ನು ಬರೆದು ನಮಗೆ ಮೇಲ್ ಮಾಡಿ. ಹಾಗಾಗಿ VB NIMMA ನಿಮ್ಮ HAA

ಮೆಸೇಜ್ ಎಲ್ಲ ಮೇಲ್ ಮಾಡಿರುವವರು ಭಾಸ್ಕರ್ ಹೆರಳೆ ಅಂತ ಹೇಳಿ ಮಂತ್ರಾಲಯದಿಂದ ಅವರು ಹೇಳ್ತಾ ಇದ್ರೆ ಗಂಧರ್ವಗಿರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಈ ಹಾಡು ಬರ್ತಾ ಇದೆ ಗಂಧರ್ವಗಿರಿ ಸಿನಿಮಾದ ಈ ಗೀತೆ ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿದೆ. ವಿಜಯ ನರಸಿಂಹ ಅವರು ಬರೆದದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಕೇಳೋಣ.

ಸೋಮವಾರ ಮಧ್ಯಾಹ್ನ 1:29:25 ಸಮಯ ಆಗಿದೆ. ಮೇಲ್ ಮೂಲಕ ನೀವು ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮಾಲತಿ ವಿ ಆರ್ ಅಥವಾ ಮಾಲಾ ಅಂತ ಹಾಕಿದ್ದಾರೆ. ಸಿಂಗಾಪುರ್ ಅಂತ ಹೇಳಿದಿರಾ? ಯಾವ ಸಿಂಗಾಪುರ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಬೆಂಗಳೂರಲ್ಲೂ ಕೂಡ ಒಂದೆರಡು ಕಡೆ ಸಿಂಗಾಪುರ್ ಅಂತ ಇದೆ. ನೀವು ಕೇಳಿರುವಂತಹ ಗೀತೆ ಮಿಲನ ಸಿನಿಮಾದಿಂದ ನಿನ್ನಿಂದಲೇ ನಿನ್ನಿಂದಲೇ ಈ ಕನಸೊಂದು ಶುರುವಾಗಿದೆ. ಈ ಹಾಡು ಕೇಳಿದಿರಿ.

ಸೆಕೆಂಡುಗಳ ಸಮಯಾಗಿದೆ. ಮೇಲ್ ಮೂಲಕ ನೀವು ಕೇಳಿದಂತಹ ಹಾಡುಗಳ ಪ್ರಸಾರದಲ್ಲಿ ಮುಂದೆ ವೈಷ್ಣವಿ ಅವರು ಮೇಲ್ ಮಾಡಿ ಹೇಳ್ತಾ ಇದ್ದಾರೆ, ಇಬ್ಬನಿ ತಬ್ಬಿದ ಇಳೆಯಲಿ. ಈ ಸಿನಿಮಾದಲ್ಲಿ ರಾಧೇ ರಾಧೇ ಅನ್ನುವ ಒಂದು ಹಾಡಿದೆ, ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದಿರ. ಶ್ರೀಲಕ್ಷ್ಮಿ ಬೆಳ್ವಣ್ಣವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಚಂದ್ರಜಿತ್ ಬೆಳ್ಳಿಯಪ್ಪ ಇವರ ಸಾಹಿತ್ಯ ಇದೆ, ಗಗನ್ ಬಡೇರಿ ಅವರ ಸಂಗೀತ ಸಂಯೋಜನೆ ಇರುವ ಈ ಹಾಡು ವೈಷ್ಣವಿಯವರಿಗೋಸ್ಕರ ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗ್ತಾ ಇದೆ. ನಾವು ಕೂಡ ಕೇಳೋಣ.

0: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.
1: ಕೊಡಗಿನ ಶನಿವಾರ ಸಂತೆಯಿಂದ ಕಿಶೋರ್ ಅವರು ಕೇಳ್ತಾ ಇದ್ರೆ, ತವರಿನ ತೊಟ್ಟಿಲು ಚಿತ್ರದಲ್ಲಿ ಓ ಕುಸುಮವೇ ಎನ್ನುವ ಹಾಡನ್ನು ಪ್ರಸಾರ ಮಾಡಿ ಅಂತ. ಇದು ಎಸ್ ನಾರಾಯಣ್ ಅವರು ಬರೆದ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇದೆ, ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆ.

ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಮೇಲ್ ಮಾಡಿದರೆ. ಕೇಳೋಣ ನಿಮ್ಮ ಮೆಚ್ಚಿನ ಗೀತೆ. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ್ ಅವರ ಧ್ವನಿ, ಚೌದೇಶಂಕರ್ ಅವರ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತ.

0: 1:51:20 ಸಮಯ ವಿವಿಧ ಭಾರತಿಯಲ್ಲಿ ಸೋಮವಾರದ ಮಧ್ಯಾಹ್ನದಲ್ಲಿ ಮೇಲ್ ಮೂಲಕ ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಕೇಳೋಣ ಕೆಂಡಸಂಪಿಗೆ ಚಿತ್ರದ ಗೀತೆ, ಕಾರ್ತಿಕ್ ಅವರ ಧ್ವನಿ, ಜಯಂತ್ ಕೈಕಿಣಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಶುಭ ಮಧ್ಯಾಹ್ನ. ಈ ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಹೇಳಿ ಮೇಲ್ ಮಾಡಿರೋದು ಹಾಸನದ SM ಶೋಭಾ ಅವರು. ಶೋಭಾ ಅವರೇ, ತಗೊಳ್ಳಿ ಈ ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರ, ನಮಗೋಸ್ಕರ.
1: ಕನಸು ಕೆಂಡ ಸಂ

ಕೊನೆಯ ಹಾಡನ್ನ ಕೇಳುವ ಸಮಯ ಬಂದಿದೆ. ವಿಜಯ, ಮಹಾಂತೇಶ, ರುದ್ರೇಶ, ಮೂರು ಜನ ಒಂದೇನಾ ಅಥವಾ ಒಬ್ಬರದೇ ಮೂರು ಹೆಸರು ಗೊತ್ತಿಲ್ಲ. ಹಿರಿಯವ್ರನಿಂದ

ಮೆಸೇಜ್ ಕಳಿಸಿ ಹೇಳ್ತಾ ಇದ್ದಾರೆ. ಕರ್ಣ ಸಿನಿಮಾದ ಹಾಡನ್ನು ಪ್ರಸಾರ ಮಾಡಿ ಅಂತ. ಕರ್ಣ ಚಿತ್ರದ ಪ್ರೀತಿಯೇ ನನ್ನೊಸಿರು ಈ ಹಾಡು ಬೇಕಂತೆ ಇವರಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ಜಿ ಉದಯ ಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತದಲ್ಲಿದೆ ಈ ಗೀತೆ. ಈ ಹಾಡಿನ ಜೊತೆಗೆ ನಮ್ಮ ಇವತ್ತಿನ ಸೋಮವಾರದ ಮಧ್ಯಾಹ್ನದ ಈ ಪ್ರಸಾರ ಅಂದರೆ ಎಸ್ ಎಮ್ ಎಸ್ ಮೂಲಕ ನೀವು ಕೇಳಿದಂತಹ ಹಾಡುಗಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸರಿಯಾಗಿ 2 ಗಂಟೆಗೆ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ವಾರ್ತಾ ಪ್ರಸಾರದ ನಂತರ 2:15 ಸ್ಪಂದನ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಅದಾದ ನಂತರ ಚಿತ್ರತಾಣ, ಹೀಗೆ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿತಾನೆ ಇರುತ್ತೆ. ನೀವು ಯಾವಾಗಲೂ ನಮ್ಮ ಜೊತೆಯಾಗಿ ಇರಬೇಕು ಅಷ್ಟೇ.

ಹೌದು, ಇದಿಷ್ಟು ನಮ್ಮ ಮಧ್ಯಾಹ್ನದ ಈ ಹೊತ್ತಿನ ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ ಆಗಿತ್ತು. ಮತ್ತೆ ಮತ್ತೆ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನೀವು ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳುವಂಥ ಅವಕಾಶ ವಿವಿಧ ಭಾರತಿಯಲ್ಲಿ ಖಂಡಿತ ಇದೆ. ಕರಗೊಂದು ಹಾಡು ಕಾರ್ಯಕ್ರಮ ಇದೆ, ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ SMS ಮೂಲಕ ಕೂಡ ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಈಗ ಸಮಯ ಸರಿಯಾಗಿ

0: And with that, we end the midday news.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
2: ಹಿಂದು ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
1: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

0: ನಾವೆಲ್ಲ ಒಂದಾಗಿರುವೆವು ಅಂತ ಹೇಳ್ತಾ ಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸೋಣ. ನಾನು ಚಂದು, ಬಾನುಲಿ ಬಂಧು,
1: ನಾನು ಜೊತೆಯಲ್ಲೇ ಕೂಡ ಇದ್ದೇನೆ ಜಾಂಪಣ್ಣ ಆಶಿಹಾಳ.
0: ಜಾಂಪಣ್ಣ ಅವರೇ, ಊಟ ಮಾಡಿದ್ರ?
1: ಊಟ ಅಂತೂ ಆಗ್ಲೇಬೇಕಲ್ಲ, ಒಂದು ಗಂಟೆ ನಂತರ ಊಟ ಮಾಡೋದು ಸಾಮಾನ್ಯವಾದಂತಹ ಸಮಯ ಎಲ್ಲರದು, ನಂದು ಅಂತಲ್ಲ.
0: ಹೌದು,
1: ಒಂದೂವರೆಯಿಂದ ಎರಡೂವರೆ ಒಳಗೆ ಊಟ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡು ಅಂತ ಹೇಳ್ತಾರಲ್ಲ. ಮತ್ತೆ
0: ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು. ಸಾಕಷ್ಟು ಮೇಲ್ಗಳು ಬಂದಿದೆ ನಮಗೆ ಈ ಸಲ, ತುಂಬಾ ವೈವಿಧ್ಯಮಯವಾದಂತಹ ಮೇಲ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಕಾರ್ಯಕ್ರಮವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ರೀತಿಯ ಅನಿಸಿಕೆ ಅಭಿಪ್ರಾಯಗಳು ಇತ್ತೀಚೆಗೆ ಬರ್ತಾ ಇದೆ.
1: ಏನೇನು ಗಮನಿಸ್ತಾರೆ ಹಂಗಾರೆ
0: ನೋಡಿ? ಎಷ್ಟು ಗಮನಿಸ್ತಾರೆ ಅಂತ ಹೇಳಿದ್ರೆ, ನಾವು ಮಾತಾಡುವಂತಹ ವಿಷಯಗಳನ್ನ ಗಮನಿಸ್ತಾರೆ, ನಮ್ಮ ಭಾಷೆಯನ್ನ ಗಮನಿಸ್ತಾರೆ, ನಾವು ಏನ್ ಕಂಟೆಂಟ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ಗಮನಿಸ್ತಾರೆ, ನಾವು ಹೇಗೆ ಮಾತಾಡ್ತೀವಿ, ಕಾರ್ಯಕ್ರಮಗಳ ರೂಪುರೇಷೆಗಳು ಎಲ್ಲಾನೂ ಕೂಡ ಗಮನಿಸಿ ತಮ್ಮದೇ ಆದಂತ ಒಂದು ವಿಶ್ಲೇಷಣೆಯನ್ನೇ ಕೊಟ್ಬಿಡ್ತಾರೆ ನಮ್ಮ ಕೇಳುಗರು.
1: ಅಂತಹ ಕೇಳುಗರೇ ನಮಗೆ ಬೇಕು, ಯಾಕಂದ್ರೆ ನಾವು ಕೂಡ ಹೇಳ್ತಿದ್ವಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ, ಅಷ್ಟು ಬರೆಯೋದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನ ಸೇರಿಸಿ ವಿಶ್ಲೇಷಣಾತ್ಮಕವಾಗಿ ಬರೀರಿ, ಒಂಥರ ವಿಚಾರಗಳನ್ನ ನೀವು ಕೂಡ ಇಲ್ಲಿ ಹೇಳಬೇಕಾಗತ್ತೆ ಎಷ್ಟೋ ಸಲ. ನಮಗೂ ಕೂಡ ನಮ್ಮ ಕೇಳುಗರು ಎಷ್ಟು ಬುದ್ಧಿವಂತರು, ಎಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಸೂಕ್ಷ್ಮಾವಲೋಕನ ಮಾಡ್ತಾರಲ್ಲ ಅಂತಂತೇಳಿ ನಮಗೂ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಕೇಳುಗರು ಹೇಳ್ತಿರ್ತಾರೆ, ಸರ್ ನಾವು ಮಾತಾಡೋದು ಕಲ್ತಿದ್ದೆ ರೇಡಿಯೋದಿಂದ, ನಮ್ಮ ಭಾಷೆ ಜಾಸ್ತಿ ಆಗಿದ್ದು, ಅದರ ಒಂದು ಶಬ್ದ ಸಂಪತ್ತು ಜಾಸ್ತಿ ಆಗಿದ್ದಾಗಿರ್ಬೋದು, ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ಒಂದಿಷ್ಟು ಪ್ರತಿಯೊಂದು ವಾಕ್ಯಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಬೇಕು ಅಂತ ಕಲೆ ಕೂಡ ನಿಮ್ಮಿಂದ ಬಂತು ಅಂತಂತೆಲ್ಲ ಹೇಳ್ತಿರ್ತಾರೆ.
0: ಹೌದು, ಹಾಗೆ ನೋಡೋದಕ್ಕೆ ಹೋದ್ರೆ ಪತ್ರ ಬರೆಯೋದ್ರಿಂದ ಹಿಡಿದು ಇವಾಗ ಇಮೇಲ್ ಮಾಡೋವರೆಗೂ ಕೂಡ ಒಂದ್ ರೀತಿ ಅಡ್ವಾನ್ಸ್ ಆಗಿ ಸಿದ್ಧ ಆಗ್ತಾ ಇದ್ದಾರೆ ಅಂತ ಕೂಡ ನಾವು ಖುಷಿ ಪಡಬಹುದು.
1: ಅದೇ ತಂತ್ರಜ್ಞಾನ ಕೌಶಲ್ಯತೆ ಅಲ್ವಾ, ಅದರಲ್ಲೂ ಕೂಡ ತುಂಬಾ ಜಾಣರು ಆಗಿದ್ದಾರೆ. ಅಂದ್ರೆ ಈಗ ಕಲಿದೇ ಇರೋವಂಥವ್ರಿಗೂ ಕೂಡ ಗೊತ್ತಾಗಬೇಕಾಗಿರುವಂತಹ ಕೆಲವೊಂದ, ಅದರಲ್ಲಿ ಇದೊಂದು ಫೋನು, ಅಕಸ್ಮಾತ್ ಫೋನ್ ಬಳಸೋದ್ ಗೊತ್ತಿಲ್ಲ ಅಂದ್ರೆ ನಾವು ನಿರಕ್ಷರಿಗಳು, ಇಲ್ಲಿಟ್ರೇಟ್ ಅಂತ ನಂದ್ಬಿಡ್ತಾರೆ ನಮಗೆ. ಕಂಪ್ಯೂಟರ್ ಬಳಸೋದ್ ಗೊತ್ತಿಲ್ಲ ಅಂತಂದ್ರೆ ಯು ಆರ್ ಇಲ್ಲಿಟ್ರೇಟ್ ಅಂತ ಹೇಳುವಂತಹ ಕಾಲ. ಯಾಕಂದ್ರೆ ಎಲ್ಲರ ಕೈಯಲ್ಲೂ ಕೂಡ ಅದೇ ಇದೆ. ಈಗ ವಿದ್ಯಾರ್ಥಿಗಳಿಗಂತೂ ಗೊತ್ತಾಗಲೇಬೇಕು, ಮತ್ತೆ ಎಲ್ಲ ಇವಾಗ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಮೊಬೈಲ್ ಬಳಸೋದ್ರಿಂದ ಅದು ಬೇಕಾಗಿದೆ.
0: ಹಾಗೆ ನಮ್ಗೆ ನಾಗರಾಜ್ ಕೊಡೇಕಲ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರೆ ತುಂಬಾ ತುಂಬಾ ಇಷ್ಟ. ಜೊತೆಗೆ ಅವ್ರು ಹೇಳ್ತಾ ಇದ್ರೆ, ಮೊನ್ನೆ ತಾನೇ ವಿಶ್ವ ದೃಷ್ಟಿ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷ ನಾಗರಾಜ್ ಅವರು ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಅಚ್ಚುಕಟ್ಟಾದಂತಹ ಸರಳವಾದ ಮಾಹಿತಿಯನ್ನ ಕೊಟ್ಟರು, ಕಾರ್ಯಕ್ರಮ ತುಂಬಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹಾಗೇನೆ ಈ ಇವರು ಯಾರು, ಹರಿಹರ ಕೊಕ್ಕನೂರು ಶಾಂತಾಚಾರ ಬಡಿಗೇರ ಅಂತ ಹೇಳಿ ಅವ್ರೇನು ಹೇಳ್ತಾ ಇದ್ರೆ ಗೊತ್ತಾ, ವಿಶ್ವ ಅಂಚೆ ದಿನದ ಸಂದರ್ಭದಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿದ್ವಲ್ಲ, ಆ ಒಂದು ಅಂಚೆ ಇಲಾಖೆಯ ಇಬ್ರು ಮಾತಾಡಿದ್ರು, ರಿಟೈರ್ಡ್ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜಿ ಪ್ರಕಾಶ್ ಅಂತ ಹೇಳಿ ಅವರು ಅಂಚೆ ಇಲಾಖೆಯ ಸೌಲಭ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತು ಅಂಚೆ ಇಲಾಖೆಯ ಉದ್ಯೋಗಿ ಪದ್ಮಾವತಿ ಅವರಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂಚೆ ಇಲಾಖೆ ಅಂತ ಹೇಳಿದ್ರೆ ಅದೊಂಥರ ಭಾವನೆಗಳು.

0: ಮತ್ತು ಸಂದೇಶಗಳನ್ನು ತಲುಪಿಸುವಂಥ ಇಲಾಖೆ. ಈ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಕೈ ಬರಹದ ಪತ್ರಗಳ ಸ್ಥಾನವೇ ವಿಶೇಷ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಅಂತ ಹರಿಹರ ಅವರು ಮತ್ತು ನಾಗರಾಜ್ ಕೊಡೇಕಲ್ ಇವರಿಬ್ಬರು ಕೂಡ ಮೇಲ್ ಮಾಡಿ ಅವರ ಖುಷಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.
1: ಬಹಳ ಸಂತೋಷ ನಮಗೆ, ಯಾಕಂದರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೆಚ್ಚೋರು, ನಮ್ಮ ಓಲ್ಡ್ ವ್ಯವಸ್ಥೆ ಅದು ಇನ್ನುವರೆಗೂ ಕೂಡ ಹೊಸತನದಲ್ಲಿ ಇದೆ. ಅಂದರೆ ಹೊಸತನವನ್ನು ಕಂಡು ಸಾಕಷ್ಟು ಅಭಿವೃದ್ಧಿಯನ್ನು ಅಳವಡಿಸ್ಕೊಂಡು ಜನರಿಗೆ ಅದು ತಲುಪ್ತಾ ಇದೆ. ಈಗ ನಮ್ಮ ಆಕಾಶವಾಣಿ ಕೂಡ ನಾವು ರೇಡಿಯೋದಲ್ಲೇ ಕಾರ್ಯಕ್ರಮಗಳನ್ನು ಕೇಳ್ತಿದ್ವಿ, ಇವತ್ತು ಮೊಬೈಲಲ್ಲಿ ಕೇಳ್ತೀವಿ. ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ರೇಡಿಯೋ ಆ್ಯಪನ್ನು ಹಾಕ್ಕೊಂಡು ಅಲ್ಲಿ ಕೇಳ್ಬೋದು, ವೆಬ್ಸೈಟ್ನಲ್ಲಿ ಕೂಡ ರೇಡಿಯೋ ಕೇಳ್ಬೋದು. ಎಲ್ಲೆಲ್ಲಿ ತಲುಪ್ಲಿಕ್ಕೆ ಸಾಧ್ಯ, ಹೇಗೆ ತಲುಪ್ಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನೆಲ್ಲವನ್ನೂ ಕೂಡ ನಾವು ಸಾಬೀತು ಮಾಡಿದ್ದೇವೆ. ಅಂದರೆ ತಂತ್ರಜ್ಞಾನ ಜೊತೆ ಜೊತೆಗೆ ಎಲ್ಲರೂ ಕೂಡ ಹೋಗಬೇಕು. ನಮ್ಮ ತಿಳುವಳಿಕೆ, ನಮ್ಮ ಕಲಿಕೆ, ಹೊಸದಾಗಿ ಇನ್ನೇನು ಇದೆ ಅಂತ ಹೇಳೋದಾಗಲಿ, ಇದನ್ನು ಕಲಿತಾ ಕಲಿತಾ ಮಾನವೀಯ ಕೆಲವು ದೃಷ್ಟಿಕೋನಗಳನ್ನು ಕೂಡ ನಾವು ಅದನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು.
0: ಬೇಕೇ ಬೇಕು, ಅದಿಲ್ಲದೆ ಸಾಧ್ಯನೇ ಆಗೋದಿಲ್ಲ.
1: ಹಾಗಾಗಿ ಈ ಪೋಸ್ಟ್ ಆಫೀಸ್ ಅಂತಂದ್ಕೊಳ್ಳಿ, ನಾವು ಹೋದಾಗ ಅಯ್ಯೋ ಪೋಸ್ಟ್ ಆಫೀಸ್ ಹಳೇದಾಯ್ತು ಅಂತೀವಿ, ಆದರೆ ಅಲ್ಲಿ ಕೂಡ ಸ್ವಲ್ಪ ವಿನೂತನ
0: ಬದಲಾವಣೆಗಳು
1: ಆಗಿದ್ದಾವೆ. ಸಾಕಷ್ಟು ಬಹಳ ವಿಶೇಷವಾದಂತಹ ಕೆಲವು ಸ್ಕೀಮ್ಗಳಿವೆ, ಅಲ್ಲಿ ಹೋಗ್ಬೋದು, ನಾವು ಭೇಟಿ ಮಾಡಬಹುದು. ಇನ್ನ ಸ್ಟ್ಯಾಂಪ್ ಇತ್ಯಾದಿಗಳನ್ನ ನಾವು ಕಲೆಕ್ಷನ್ ಮಾಡೋರು ಹೊರಗಡೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಈಗ ಪೋಸ್ಟ್ ಆಫೀಸಿಗೆ ಹೋಗಿ ನಮಗೆ ಬೇಕಾಗಿರೋ ಸ್ಟ್ಯಾಂಪ್ಗಳನ್ನು ತಗೋಬಹುದು. ಅಂದ್ರೆ ಕಲೆಕ್ಷನ್ ಮಾಡೋಕೆ ಸಪರೇಟ್ ಆಗಿ ಒಂದು ವಿಂಗ್ ಇದೆ. ಮತ್ತೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅಂತೂ ಅವತ್ತು ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮಹಿಳೆಯರಿಗೆ ಇದೆ ಅಂತ ಅನ್ನೋದನ್ನು ಕೂಡ ಆ ಸೇವಿಂಗ್ ಅಕೌಂಟ್ ಯಾವ ರೀತಿ ಇರುತ್ತೆ, ಬ್ಯಾಂಕಿಂಗ್ ಕೊಡುವಂತಹ ಎಲ್ಲಾ ಅನೇಕ ಸೌಲಭ್ಯಗಳನ್ನ ನಮ್ಮ ಪೋಸ್ಟ್ ಆಫೀಸ್ ಕೊಡ್ತಾ ಇದೆ ಅಂತ ಅನ್ನೋದನ್ನ ಅವರು ಅಭಿಮಾನದಿಂದ ಹೇಳಿದರು.
0: ಬೇಟಿ ಪಡವೋಗೋಸ್ಕರ ಅವರು ಒಂದಷ್ಟು ಹೆಣ್ಮಕ್ಳಿಗೆ ಸೇವಿಂಗ್ಸ್ ಮಾಡುವಂತದ್ದು, ಅವರ ವಿದ್ಯಾಭ್ಯಾಸಕ್ಕೆ ಕೊಡುವಂತಹ ಯೋಜನೆಗಳ ಬಗ್ಗೆ ಹೇಳಿದ್ರು.
1: ಈಗ
0: ಪಾರ್ಸೆಲ್ ಕಳಿಸಬೇಕಾದ್ರೆ ಅದು ಕೂಡ ಈಗ ತುಂಬಾ ಸ್ವಲ್ಪ ಬದಲಾವಣೆಗೆ ಒಳಪಟ್ಟು ಅದು ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ.
1: ಗ್ರೀಟಿಂಗ್ಸ್ ಕೂಡ ಅಲ್ಲ, ಈ ಸಾಕಷ್ಟು ಇದೆ. ನಾವೊಂದು ಒಂದು ಹೋಗ್ತಾ ಇದ್ವಿ ಅಂತಂದ್ರೆ ಅಂಚೆ ಇಲಾಖೆನಲ್ಲಿ ಹೊಸದು ಏನು ಇದೆ ಅಂತ ನಮ್ಗೆ ಗೊತ್ತಾಗತ್ತೆ.
0: ಕರೆಕ್ಟ್.
1: ಹೋಗ್ಲಿಲ್ಲ ಅಂತಂದ್ರೆ ಏನಿಲ್ಲ, ಬರೀ ಆನ್ಲೈನ್ ನಲ್ಲಿ ಎಲ್ಲವೂ ನಮ್ಮ ಕೈಗೆ ಕೂತಲೇ ಬರಲಿ ಅಂತಂದ್ರೆ ಗೊತ್ತಾಗಲ್ಲ. ಈಗ ಮೊನ್ನೆ ನಾವು ಇದೇ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಬ್ರು ಮೆಸೇಜ್ ಮಾಡಿದ್ರು ನೋಡಿ, ನಾನು ನೆನಪು ಮಾಡ್ಕೋಬೇಕಂದ್ರೆ 50 ಪೈಸೆಗೊಂದು ಕಾರ್ಡ್ ಸಿಗತ್ತೆ, ಹೋಗಿ ತಗೊಂಬಂದ್ರೆ ಆಯ್ತು ಅಂತ. ಅಂದ್ರೆ ಒಂದು ಸಲಕ್ಕೆ ಒಂದು 10-20 ಕಾರ್ಡ್ ತಂದ್ರೆ ನಮ್ಮ ವಿವಿಧ ಭಾರತಿಗೆ ಬಹಳ ಖುಷಿ ಖುಷಿಯಿಂದ
0: ಅಲ್ಲ, ಒಂದು ವರ್ಷಕ್ಕಾಗುವಷ್ಟು ತಂದಿಟ್ಕೋಬಹುದಲ್ಲ.
1: ಅದ್ರಿಗೆ ಏನ್ ದೊಡ್ಡ ಅಲ್ಲ, ದೊಡ್ಡ ವಿಷಯ ಏನಲ್ಲ ಅದು, ಹಾಗೆ ಮಾಡಬಹುದು. ಹೀಗೆ ನೀವು ಒಂದು ವಿಷಯ ಹೇಳಿದ್ರಲ್ಲ, ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂತೇಳಿ. ಮೊನ್ನೆ ಸುಮತಿ ಮೇಡಮ್ ಅವರು ಮಕ್ಕಳ ಜೊತೆಗೆ ಮಾತಾಡಿದ್ರಲ್ಲ, ಅವರನ್ನ ಮಾತಾಡಿಸಿದ್ದ ಆ ಕಲೆಯನ್ನು ನೋಡಿ ನಮಗೆ ಬಹಳ ಖುಷಿಯಾಯಿತು. ಮಕ್ಕಳನ್ನ ಮಾತಿಗೆಳೆಯೋದು ಕೂಡ ಒಂದು ಕಲೆ.
0: ನಿಜ,
1: ಹೇಗೆ ಮಾತಾಡಿಸ್ಬೇಕು ಹಾಗೆ ಮಾತಾಡಿಸ್ಬೇಕು ಅವರಿಗೆ. ಅಂದ್ರೆ ಒಂದು ಸಲ ಕೆಲವು ಸಲ ಏಕವಚನ ಅಂದ್ರೆ ಹೇಳ್ಬೇಕಾಗತ್ತೆ, ಏನಪ್ಪ ಏನ್ ಮಾಡ್ತಾ ಇದೀಯಾ, ಬಂದ್ಯಾ, ಆಯ್ತು, ಏನ್ ತಿಂದೆ ಅಂತಂತೆಲ್ಲ ಕೇಳ್ಬೇಕಾಗತ್ತೆ. ನಾವು ಸ್ವಲ್ಪ ಬಹಳ ವಿಪರೀತಾಗಿ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಇದು ಏನು ಅಂತೇಳಿ
0: ದೂರ ಸರಿತಾರೆ ಕೆಲವು ಮಕ್ಕಳು.
1: ಮಕ್ಕಳು ಏನು ನನಗೆ ಏನೋ ಬೇರೆ ರೀತಿಯಲ್ಲಿ ಮಾತಾಡಿಸಿದಾರಲ್ಲ ಇವ್ರ ಅಂಕಲ್ ಅಂತೇಳಿ, ಅವರಿಗೆ ಬೇರೆ ರೀತಿ ಆಗತ್ತನೋ. ಅಂದ್ರೆ ಇದ್ರಲ್ಲಿ ಬೇಕು ಎಲ್ಲರಿಗೂ ಇದೆ, ನಮ್ಮಲ್ಲಿ ಇರುವಂತಹ ಎಲ್ಲಾ ನಿರೂಪಕರಿಗೆ ಆ ಕಲೆ ಇದೆ ಅಂತ ಅನ್ನೋದೇ ಬಹಳ ಅಭಿಮಾನದ ಸಂಗತಿ.
0: ನಿಜ ನೋಡಿ, ಅವರು ಒಬ್ರು ಲಕ್ಷ್ಮೀ ಶಂಕರ ಅಂತ ಹೇಳಿ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂತ ಹೇಳಿದ್ರೆ, ಕೆಲವು ಕಾರ್ಯಕ್ರಮಗಳನ್ನ ಕೆಲವು ಮಾತುಗಳನ್ನ ಗಮನಿಸಿ ಅವರದೇ ಆದಂತಹ ಒಂದು ವಿಶೇಷವಾದಂತಹ ಅವಲೋಕನ ಅಂತ ಹೇಳಬಹುದು. ಅದನ್ನೆಲ್ಲವನ್ನೂ ಕೂಡ ಆಗಾಗ ಕಳಿಸ್ತಾ ಇರ್ತಾರೆ. ಈ ರೀತಿಯ ಕೇಳುಗರು ನಮ್ಮ ಜೊತೆಯಾಗಿರೋದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ.
1: ಚಂದು, ನೀವು ಹೇಳಿದ ವಿಷಯ ಇಲ್ಲೇ ಅವ್ರದ್ದು ಇದೆ ಮೆಸೇಜು. ಅಂದ್ರೆ ಆ ಮಾಡುವ ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತೆ, ಅದರ ಔಟ್ಕಮ್. ಹಾಗಾಗಿ ನೀವು ತುಂಬಾ ಪ್ರೀತಿಯಿಂದ ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತ ಹೇಳಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ ಅಂದ್ರೆ ಮೆಸೇಜ್ ಮೂಲಕವಾಗಿ, ಮೇಲ್ ಮೂಲಕವಾಗಿ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಖುಷಿ ಆಗತ್ತೆ, ಇಷ್ಟು ಸೂಕ್ಷ್ಮತೆ ನಮ್ಮ ಕೇಳುಗರಲ್ಲಿ ಇದೆ ಅಂತಂತೇಳಿ. ಕೆಲವೊಬ್ರು ಇನ್ನೂ ಮುಂದೆ ಹೋಗಿ ಸಲಹೆಗಳನ್ನು ಕೊಡ್ತಾರೆ, ನಮ್ಮ ತಪ್ಪುಗಳನ್ನ ಕೆಲವು ಸಲ ಎತ್ತಿ ಹಿಡಿತಾರೆ. ನಾವು ಅವ್ರು ಬರೆದಂತ ತಪ್ಪಿನ ಪತ್ರಗಳನ್ನ ಇದ್ದಂಗೆ ಓದಲ್ಲ, ಆದ್ರೆ ಅವ್ರು ಏನು ಬರೆದಿದ್ದಾರೆ ಅಂತ ಅನ್ನೋದು ನಮ್ಗೆ ಸುಲಭವಾಗಿ ಸಿಕ್ಕಿರ್ತದೆ. ನಾವು ಗ್ರಹಿಸ್ಕೊಂಡು ಏನೇನು ಬದಲಾವಣೆ ಮಾಡಕ್ ಸಾಧ್ಯ ಅಂತ ಅನ್ನೋದನ್ನು ಕೂಡ ಮಾಡಿದೀವಿ. ಬಹುಶಃ ನಮ್ಮ ಕೇಳುಗರಿಗೆ ಈ ವಿಷಯ ಗಮನಕ್ಕೆ ಬಂದಿರಬಹುದು. ನಾವು ನಮ್ಮ ಪ್ರಸಾರದಲ್ಲಿ ಕೆಲವು ವಿಚಾರಗಳನ್ನ ಸ್ವಲ್ಪ ಬದಲಾವಣೆ ಮಾಡಿರ್ತೀವಿ. ನೀವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ, ಓ ಪರವಾಗಿಲ್ಲ, ನಾವು ಹೇಳಿದಂತ ಈ ಅಂಶ ಅಲ್ಲಿ ಬರ್ಲಿಲ್ಲಲ್ಲ ಅಂತ ಹೇಳಿನೂ ಕೂಡ ಅವರು ಬಹುಶಃ ವಿಚಾರ ಮಾಡ್ತಿರ್ಬೋದು.
0: ಹೌದು ನೋಡಿ, ಇವಾಗ ಸುಜಾತಾ, ಭರತೇಶ್, ಅಭಿನಂದನ್

0: ಅಧೀಶ್ ಜೈನ್ ಅಂತ, ಪುಚ್ಚಬೆಟ್ಟು ಅಂತ, ಇವರು ದಕ್ಷಿಣ ಕನ್ನಡ ಕಡೆಯವರು. ಅವ್ರು ಹೇಳ್ತಾರೆ ಆಯುಷ್ವಾಣಿ ಮಾಹಿತಿ ತುಂಬಾನೇ ಚೆನ್ನಾಗಿರುತ್ತೆ, ನಮ್ಗೆ ಆಯುಷ್ವಾಣಿ ಕಾರ್ಯಕ್ರಮ ಕೇಳೋದಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಇವತ್ತು ಪ್ರಸಾರವಾಯ್ತಲ್ಲ ಬೆಳಿಗ್ಗೆ 7:45 ಡಾಕ್ಟರ್ ಮಂಜುನಾಥ್ ಭಟ್ ಅವರು ಬಹಳ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರು. ಕಾರ್ಯಕ್ರಮ ಇಷ್ಟ ಆಯ್ತು, ಧನ್ಯವಾದಗಳು ಅಂತ ಅವರು ಕೂಡ. ವಿವಿಧ ಭಾರತೀಯ ಕಾರ್ಯಕ್ರಮ ಇದು ಒಟ್ಟಾರೆ ವಿವಿಧ ಭಾರತಿ ಅಲ್ಲ, ಆಕಾಶವಾಣಿ ಕಾರ್ಯಕ್ರಮ
1: ನಮ್ಮ ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ಇದು ಪ್ರಸಾರ ಆಗ್ತಾ ಇದೆ ಅಲ್ಲ, ಹಾಗಾಗಿ ಇದು

0: ಆ ಸೌಲಭ್ಯಗಳು ನಮಗೆ ತಲುಪಬೇಕಂತಂದಾಗ ಹೆಚ್ಚೆಚ್ಚು ಕೇಳುಗರಿಗೆ ತಲುಪಬೇಕು. ಅದು ಅದು ನಮ್ಮ ಪ್ರಾಥಮಿಕ ಪ್ರಮುಖ ಚಾನಲ್, ಪ್ರೈಮರಿ ಚಾನಲ್ ಇದೆಯಲ್ಲ, ಅಲ್ಲಿಂದನೂ ಕೂಡ ಮುಖ್ಯವಾಹಿನಿ ಅದು, ಅಲ್ಲಿಂದನೂ ಬರಬೇಕು. ಕನ್ನಡ ಕಾಮನ್ ಬಿಲ್ನಿಂದನೂ ಹೋಗಬೇಕು. ನಮ್ಮ ಈ ವಿವಿಧ ಭಾರತಿಯಿಂದಲೂ ಕೂಡ ಅದು ತಲುಪಬೇಕು.
1: ಯಾಕಂದ್ರೆ ಅದರಲ್ಲಿ ಬಹಳ ಸರಳವಾದ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಿ ಒಂದ್ಸಲ ನಾನು ಕೇಳಿಸ್ಕೊಂಡೆ, ನೀರನ್ನ ಹೇಗೆ ಕಾಯಿಸಿ ಕುಡಿಬೇಕು ಅನ್ನುವಂತ ಒಂದು ವಿಷಯನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ, ಸುಮ್ಮನೆ ಬಿಸಿ ಮಾಡಿ ನೀರು ಕುಡಿಯೋದಲ್ಲ, ನೀರನ್ನ ಚೆನ್ನಾಗಿ ಕಾಯಿಸಿ ಆರಿಸಿ ಕುಡಿಯೋದು ಬಹಳ ಒಳ್ಳೆಯದು. ಯಾಕೆ ಆಯಿಸಿ ಕಾಯಿಸ್ಬಿಟ್ಟು ಆರಿಸಿದ ಮೇಲೆ ಕುಡಿಬೇಕು ಅನ್ನುವಂಥ ವಿಷಯ ಇರಬಹುದು. ಬೇರೆ ಬೇರೆ ಹಣ್ಣು ತರಕಾರಿಗಳು ನಮ್ಮ ಸುತ್ತಮುತ್ತ ಇದ್ದರೂ ಕೂಡ ನಮಗೆ ಗೊತ್ತಾಗೋದೇ ಇಲ್ಲ, ಅದನ್ನೆಲ್ಲ ಬಳಸಬೇಕು ಅನ್ನುವಂಥ ಅನೇಕ ವಿಚಾರಗಳು ನಮಗೆ ಆಯುಷ್ ಇಲಾಖೆಯಿಂದ ಗೊತ್ತಾಗುತ್ತೆ.
0: ನಮ್ಮ ಕೇಳುಗರು ಸಂದೇಶ ಕಳಿಸ್ಬೋದು, ಪತ್ರ ಬರೀಬಹುದು. ಅವರ ಒಂದು ವಿಚಾರ ಏನಂದ್ರೆ, ನೀವು ನಮ್ಮ ಸಂದೇಶವನ್ನು ಓದಿದಾಗ ನಮಗೆ ಗೊತ್ತಾಗತ್ತೆ, ನಮ್ಮ ಪತ್ರಗಳನ್ನು ಓದಿದಾಗ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಆದಷ್ಟು ಪತ್ರಗಳನ್ನು ಓದಿ, ಸಂದೇಶಗಳನ್ನು ಓದಿ ಅಂತ ಹೇಳ್ತಾರೆ. ನಾವು ಯಾವತ್ತೂ ಬಿಡಲ್ಲ. ಆಮೇಲೆ ಇಲ್ಲಿ ನಮ್ಮ ಕಣ್ಮುಂದೆ ಕೂಡಲೇ ಕಂಡುಕೊಳ್ಳೇನೆ, ಓ ಈ ವ್ಯಕ್ತಿ ಓದೋದು ಬೇಡ ಅಂತ ನಾವು ಅನ್ನಲ್ಲ. ಯಾಕಂದ್ರೆ
1: ನಮ್ಗೆ ಯಾರು ಗೊತ್ತೇ
0: ಅನ್ನೋದೇ ಇಲ್ಲ, ಗೊತ್ತೇ ಇರಲ್ಲ. ನಮಗೆ ಎಷ್ಟು ಸಂದೇಶ ಬರುತ್ತೆ ಅಷ್ಟು ಓದಬೇಕು ಅಂತಿರುತ್ತೆ. ಯಾಕಂದ್ರೆ ಅವಧಿನಲ್ಲಿ ಇಷ್ಟು ನಮ್ಮ ಕೇಳುಗರು ಬರೆದಿದ್ರಲ್ಲ ಅಂತೇಳಿ ಅಭಿಮಾನದಿಂದ ನಾವು ಹೇಳ್ಕೊಳ್ತೀವಿ.
1: ಅದು ಒಂದು ಹೌದು. ಕೆಲವೊಂದ್ಸಲ ಏನಾಗುತ್ತೆ, ನಾವು ಓದಕ್ಕೆ ಶುರು ಮಾಡಿದ್ರೆ ಮತ್ತೆ ಮತ್ತೆ ಅವರವರೇ ಸಂದೇಶಗಳನ್ನು ಕಳಿಸುವಂಥ ಸಾಧ್ಯತೆಗಳನ್ನು ಗಮನಿಸಿದಾಗ ನಾವೇನು ಮಾಡ್ತೀವಿ, ಕೆಲವೊಂದ್ಸಲ ಲೇಟಾಗಿ ಓದೋದಕ್ಕೆ ಕೂಡ ಶುರು ಮಾಡ್ತೀವಿ. ಇವರು ಹರಿಪ್ರಕಾಶ್ ಅವರು ಮಲ್ಲೇಶ್ವರಮಿಂದ ಅವರು ಹೇಳ್ತಾ ಇದ್ದಾರೆ, ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡುವ ಕಾರ್ಯಕ್ರಮ ಏನು ಪ್ರಸಾರ ಆಗುತ್ತಲ್ಲ, ಆ ಕಾರ್ಯಕ್ರಮದಲ್ಲಿ ಕಾನ್ವರ್ಸೇಷನ್, ಈ ಸಂಭಾಷಣೆ ಅನ್ನೋದು ತುಂಬ ವಿಷಯಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಒಬ್ಬರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಯಾರು, ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಕಾರ್ಯಕ್ರಮಕ್ಕೆ ಜೊತೆಯಾಗ್ತಾರೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾರಲ್ವಾ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ.
0: ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು, ಧನ್ಯವಾದಗಳು ಅಂತ ಹೇಳಿ ದಯಾನಂದ ಮಾವಟ್ಕರ್ ಅವರು ತಿಳಿಸ್ತಾರೆ ನೋಡಿ.
1: ಟಿಸಿ ಪಾಳ್ಯ ಬೆಂಗಳೂರು ಅಂತ.
0: ಬೆಂಗಳೂರಿನ, ಹೌದು ಹೌದು ಹೌದು. ಮತ್ತೆ ಹಳೆ ಹಾಡುಗಳನ್ನ ಒಳ್ಳೆ ರೀತಿಯಲ್ಲಿ ನಾವು ಕೇಳಬೇಕು ಅಂತ ಬಯಸ್ತಾ ಇರ್ತೀವಿ, ತುಂಬಾ ಖುಷಿ ಕೊಡುತ್ತೆ ನಮಗೆ ಅಂತ ಹೇಳ್ತಾ ಇರ್ತಾರೆ. ಇಮೇಲ್ಗೆ ಸಂಬಂಧಪಟ್ಟಂತಹ ಕೆಲವು ಹಾಡುಗಳು ಅವು ಕೂಡ ಬರ್ತಾ ಇರಬೇಕು, ನಾವು ಕೂಡ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟು ಈ ರೀತಿಯಲ್ಲಿ
1: ಆಮೇಲೆ ನೋಡಿ, ಇನ್ನೊಂದು ಮೇಲ್ ಮಾಡಿದ್ದಾರೆ ಯಾರು, ಉಮೇಶ್ ಅವರು ಸಿರಿಗೆರೆಯಿಂದ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಬರೀ ಮೇಲ್ ಮೇಲ್ ಮೇಲ್ ಅಂತ ತಗೊಳ್ಬೇಡಿ ದಯವಿಟ್ಟು. ಪತ್ರ ಬರೆದವ್ರನ್ನು ಕೂಡ ಅಂದ್ರೆ, ನಮ್ ಕೇಳೋರಿಗೆ ನೀವು ಪತ್ರ ಬರೆಯಕ್ಕೊಂದು ಅವಕಾಶ ಮಾಡಿಕೊಡಿ. ಪತ್ರ ಬರೆದವ್ರಿಗೂ ಕೂಡ ತಗೊಳ್ಳಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾವು ಪತ್ರ, ಮೇಲು, ಎಸ್ ಎಮ್ ಎಸ್ ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾವುದನ್ನು ಕೂಡ ನಾವು ಬಿಡ್ತಾ ಇಲ್ಲ, ಎಲ್ಲರನ್ನೂ ಒಳಗೊಂಡೇ ನಾವು ಕಾರ್ಯಕ್ರಮದ ಜೊತೆಯಾಗಿ ಹೋಗ್ತಾ ಇದ್ದೀವಿ.
0: ಈಗ ನಮ್ಮ ಕೇಳುಗರು ಕೆಲವೊಬ್ರು ಏನ್ ಇವರು ಪಟ ಪಟ ಪಟ ಬರೀ ಮಾತೇ ಆಡ್ತಾ ಇದ್ದಾರೆ, ಒಂದು ಹಾಡು ಹಾಕ್ಲಿಲ್ಲಲ್ಲ ಅಂತ ಹೇಳಿ ಕೆಲವೊಬ್ರು ಅಂತಿರ್ತಾರೆ. ಅಂದ್ರೆ ಆದ್ರೆ ಈ 15 ನಿಮಿಷದ ಅವಧಿನಲ್ಲಿ ನಮಗೆ ಹಾಡು ಅಷ್ಟೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಬರ್ತಾರೆ.
1: ಹೌದು,
0: ಅಂದ್ರೆ ಅವರು ನಾವು ಹಾಕ್ಲಿಲ್ಲ ಅಮ್ಮದ್ ಬೇರೆ, ಬಟ್ ಅವರು ಬಹುಶಃ ಹಾಕ್ತಾರೇನೋ ಅಂತಂದೇಳಿ ಭಯ ಆಗಿತ್ತೇನೋ ಅವರಿಗೆ. ಆದಷ್ಟು ನಮ್ಮ ಪತ್ರಗಳನ್ನು ಓದ್ಲಿ, ಅದನ್ನೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಉತ್ತರ ಕೊಡ್ಲಿ ಅಂತಂತ ಹೇಳಿ ಒಂದು ಆಸೆ ಇರುತ್ತೆ ಸಹಜವಾಗಿ. ಅದಕ್ಕೆ ನೀವು ಸಂದೇಶಗಳನ್ನು ಓದಿ ಅದಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅಂತ ಹೇಳಿ ನಾವು ಬಯಸ್ತೀವಿ ಅಂತ ಹೇಳ್ತಾರೆ. ಸಂದೇಶಗಳನ್ನು ಓದಿ ಓದಿ ಅಂತ ಅಂತಾರೆ ಅಷ್ಟೇ.
1: ಆಯ್ತು, ನಾವು ಓದ್ತೀವಿ ಖಂಡಿತ. ಯಾರ ಸಂದೇಶನ ನಾವು ಬಿಡಕ್ ಹೋಗೋದಿಲ್ಲ. ಎಲ್ಲಾ ಸಂದೇಶಗಳನ್ನು ಪ್ರತಿ ದಿನದ ಪ್ರಸಾರದಲ್ಲಿ, ಯಾವ್ದಾದ್ರು ಒಂದು ಪ್ರಸಾರದಲ್ಲಿ ಖಂಡಿತವಾಗ್ಲೂ ಎಲ್ಲರ ಹೆಸರುಗಳನ್ನ ಹೇಳ್ತೇವೆ, ಓದ್ತೇವೆ, ಎಲ್ಲಾದ್ರೂ ಕೂಡ ಜೊತೆಯಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಈ ಒಂದು ದಿನದ ಈ ಹೊತ್ತಿನ ಸ್ಪಂದನ ಕಾರ್ಯಕ್ರಮವನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಯಾಕೆ ಅಂದ್ರೆ
0: ಸಮಯ 2:30 ಆಗ್ತಾ ಇದೆ. ಪ್ರದೇಶ ಸಮಾಚಾರ ಕೇಳುವ ಸಮಯ.
1: ಎಲ್ಲರಿಗೂ ನಮಸ್ಕಾರ.

0: ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ ಮೂರನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ. ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಕಬ್ಬು ಬೆಳೆಗಾರರು 54 ರೈತ ಮುಖಂಡರೊಂದಿಗೆ ನವದೆಹಲಿಗೆ ತೆರಳಿದ್ದಾರೆ. ಇಂದು ಸಂಜೆ ನವದೆಹಲಿಯ ಕೃಷಿ ಭವನದಲ್ಲಿ ನಡೆಯಲಿರುವ ಕೇಂದ್ರ ಸಚಿವರ ಉನ್ನತ ಮಟ್ಟದ ಸಭೆಯಲ್ಲಿ ತಮ್ಮ ಬೇಡಿಕೆಗಳ ಬಗ್ಗೆ ಸಮಾಲೋಚಿಸಿ ಮನವರಿಕೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ನವದೆಹಲಿಗೆ ತೆರಳುತ್ತಿರುವ ರೈತ ಮುಖಂಡರ ನಿಯೋಗದಲ್ಲಿ ಬೆಳಗಾವಿ, ಹಾವೇರಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ಹುಬ್ಬಳ್ಳಿ, ಕಲಬುರಗಿ, ಗದಗ, ಶಿವಮೊಗ್ಗ, ಬಾಗಲಕೋಟೆ, ಮಹಾರಾಷ್ಟ್ರದ ಪುಣೆ, ಕೊರೆಗಾಂವ್, ಕೊಲ್ಲಾಪುರ ಜಿಲ್ಲೆಗಳ 54 ರೈತರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಯ್ದ ರೈತರ ಪಟ್ಟಿ ಬಿಡುಗಡೆ ಮಾಡಿದ್ದು ಕೇಂದ್ರ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಸೂಚಿಸಲಾಗಿದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಬ್ಬು ಬೆಳೆಗಾರರು ನವದೆಹಲಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವಂತೆ ಆಹ್ವಾನ ನೀಡಿದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದ್ದು ರೈತ ಸಮುದಾಯ ಕಂಗಾಲಾಗಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆ ಉಂಟಾದ ಕಾರಣ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬೆಳೆ ಹೂಕಟ್ಟುವ ಮುನ್ನವೇ ಬಾಡಿ ಹೋಗಿದೆ. ಶೇಂಗಾ ಬೆಳೆಗೆ ಪರ್ಯಾಯವಾಗಿ ತೊಗರಿ ಬಿತ್ತನೆ ಮಾಡಿದ್ದ ರೈತರಿಗೂ ಬರದ ಬಿಸಿ ತಟ್ಟಿದ್ದು ಮಳೆ ಕೊರತೆಯಿಂದ ತೊಗರಿ ಬೆಳೆ ರೋಗಕ್ಕೆ ತುತ್ತಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆಯಲು ಮುಂದಾಗಿದ್ದ ಈ ಭಾಗದ ರೈತರು ದಿಢೀರ್ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಈ ನಡುವೆ ಇಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಮೂರನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಸಿಡಿಮದ್ದು ತಾಲೀಮಿನಲ್ಲಿ 11 ಆನೆಗಳು, 43 ಕುದುರೆಗಳು ಭಾಗಿಯಾಗಿದ್ದವು. ಆದರೆ ಏಕಲವ್ಯ, ಶ್ರೀಕಂಠ ಆನೆಗಳು ಅರಮನೆ ಪೂಜೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವ ತಾಲೀಮಿಗೆ ಗೈರಾಗಿದ್ದವು. ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಪ್ರಶಾಂತ, ಸುಗ್ರೀವ, ಶ್ರೀರಾಮ, ಗೋಪಿ, ಮಹೇಂದ್ರ, ಲಕ್ಷ್ಮಿ, ಚೈತ್ರ, ರೂಪ, ಕಾವೇರಿ ಆನೆಗಳು ಭಾಗಿಯಾಗಿದ್ದವು. 7 ಫಿರಂಗಿ ಗಾಡಿಗಳ ಮೂಲಕ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ರವಿಶಂಕರ್, ದಸರಾದಲ್ಲಿ ಪಾಲ್ಗೊಂಡಿರುವ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ಯಶಸ್ವಿ ಜಂಬೂ ಸವಾರಿಗೆ ಗಜಪಡೆಗೆ ಬೇಕಾದ ಎಲ್ಲ ತರಬೇತಿ ತಾಲೀಮುಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಜಂಬೂ ಸವಾರಿಯ 3 ದಿನಗಳ ಮುನ್ನ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೆ ಧನಂಜಯ, ಲಕ್ಷ್ಮಿ ಹಾಗೂ ರೂಪ ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇಂದು ದಸರಾ ಪುಸ್ತಕ ಮೇಳದಲ್ಲಿ ವಿವಿಧ ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಇದೇ 20ರವರೆಗೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಆಯೋಜಿಸಲಾಗಿದೆ. ಇಂದು ದಸರಾ ಪುಸ್ತಕ ಮೇಳದ ಮಳಿಗೆಗಳಿಗೆ ಭೇಟಿ ನೀಡಿದ ಅವರು ಹಲವಾರು ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಸುಮಾರು 1 ಗಂಟೆಗೂ ಅಧಿಕ ಸಮಯವನ್ನು ಪುಸ್ತಕ ಮೇಳದಲ್ಲಿ ಕಳೆದ ಸ್ವಾಮೀಜಿ ಕೆಲವು ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ವತಃ ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡರು. ಸ್ವಾಮೀಜಿ ಅವರಿಗೆ ವಿವಿಧ ಪ್ರಕಾಶಕರು ತಮ್ಮ ಪ್ರಕಾಶನದಲ್ಲಿ ಮುದ್ರಣಗೊಂಡಿರುವ ಪುಸ್ತಕಗಳನ್ನು ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ. ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್.

0: ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ದಾವಣಗೆರೆಯ ಗೃಹಿಣಿ ಗಾಯತ್ರಿ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನದಿಂದ ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ ಹಿಂದೆ ನಾವು ನೋಡ್ತಾ ಇದ್ದಾಗೆ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಪ್ರವಾಸಿ ತಾಣಗಳಲ್ಲಿ ತುಂಬಾ ಗಲೀಜು ವಾತಾವರಣ ಕಾಣಿಸ್ತಾ ಇತ್ತು. ಇವಾಗ ಬಹಳ ಸುಂದರ ವಾತಾವರಣ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಚ್ಛ ಭಾರತ್ ಒಳ್ಳೆ ಕೆಲಸ ಮಾಡಿದೆ. ಮೊದಲು ಬಯಲಲ್ಲಿ ಶೌಚಾಲಯವನ್ನು ಮಾಡ್ತಾ ಇದ್ರು, ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶೌಚಾಲಯಗಳು ನಿರ್ಮಾಣ ಆಗಿದ್ದರಿಂದ ಸಾಂಕ್ರಾಮಿಕ ರೋಗಗಳ ಹರಡಿಕೆಯನ್ನು ತಡೆಗಟ್ಟಿದೆ.
0: ಮಡಿಕೇರಿಯಲ್ಲಿ ಜನೋತ್ಸವ ದಸರಾ ಕಳೆಗಟ್ಟುತ್ತಿದ್ದು ಇಂದು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. 10 ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಚಾಲನೆ ದೊರಕಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜಾನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ 27 ಆಹಾರ ಮಾದರಿಗಳು, ಹೊನ್ನಾಳಿ 19, ಚನ್ನಗಿರಿ 18, ಹರಿಹರ 12, ಜಗಳೂರಿನಲ್ಲಿ 8 ಆಹಾರ ಮಾದರಿ ಸೇರಿದಂತೆ ಒಟ್ಟು 84 ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೈರ್ಮಲ್ಯ ಕಾಯ್ದುಕೊಳ್ಳದವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ಇದೇ 14ರಿಂದ ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಪ್ಯಾರಾ ಶೂಟರ್ ರಾಕೇಶ್ ನೆಡಗುಂದಿ ಭಾಗಿಯಾಗಲಿದ್ದಾರೆ. ಕಳೆದ 5 ವರ್ಷಗಳಿಂದ ಶೂಟಿಂಗ್ ಕ್ರೀಡೆಯಲ್ಲಿ ಕಠಿಣ ಅಭ್ಯಾಸ ಮತ್ತು ಶ್ರಮ ವಹಿಸಿರುವ ರಾಕೇಶ್ ಈಗಾಗಲೇ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ಪ್ಯಾರಾ ನ್ಯಾಷನಲ್ ಟೀಮ್ನ ಖಾಯಂ ಸದಸ್ಯರಾಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ 2ನೇ ದಿನದಾಟದಲ್ಲಿಂದು 5 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 274 ರನ್ ಗಳಿಸಿದೆ. ಗದಗ ಜಿಲ್ಲೆಯಲ್ಲಿ 2026-27 ಸಾಲಿನ ಹಿಂಗಾರು ಹಂಗಾಮು ಆರಂಭವಾಗಿದೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಕಡಲೆ, ಜೋಳ, ಶೇಂಗಾ ಹಾಗೂ ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 5 ಎಕರೆ ಅಥವಾ ರೈತರ ಹಿಡುವಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಜಿಲ್ಲೆಗೆ ಅವಶ್ಯವಿರುವ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ, ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ 3ನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ, ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ, ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಇದು ನಿಮ್ಮ ನೆಚ್ಚಿನ ಸಂಗಾತಿ. ಸಮಯ ಆಗಿದೆ 2:41:55. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ತುಂಬ ಜನ ಮೆಸೇಜ್ ಮಾಡಿದ್ದೀರಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದೀರಾ. ನಾವೀಗ ಚಿತ್ರತಾನ ಕಾರ್ಯಕ್ರಮದತ್ತ ಸಾಗೋಣ. ಚಿತ್ರತಾನ ಕಾರ್ಯಕ್ರಮಕ್ಕೆ ಈ ದಿನ ನಾವು ಆರಿಸಿಕೊಂಡಿರುವ ಸಿನಿಮಾ ಕೌರವ ಚಿತ್ರ. ಕೌರವ ಚಿತ್ರದ ಎಲ್ಲ ಹಾಡುಗಳನ್ನು ಕೇಳ್ತಾ ಹೋಗೋಣ. ಇಳಕಲ್ ಸೀರೆ ಉಟ್ಕೊಂಡು ಕುಕ್ಕು ಅವಳು ಯಾವಳು ನಕ್ಕು ಏನಾಯ್ತು ಅಂತರಾಳದೊಳಗೆ ಎನ್ನುವಂಥ ಗೀತೆಗಳು ಪ್ರಸಾರ ಆಗುತ್ತೆ. ಹಾಡುಗಳಿಗೆ ದನಿಯಾಗಿದ್ದಾರೆ ಎಲ್ಎನ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್, ಬಿ ಜಯಶ್ರೀ ಹಾಗೂ ರಾಮಚಂದ್ರ ಅವರು. ಕೇಳಿ ಚಿತ್ರತಾನ ಕೌರವ ಚಿತ್ರದ ಹಾಡುಗಳು.
2: ಮೊಣಕಾಲ್ ಗಂಟ

ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು. ಕೌರವ ಚಿತ್ರದ ಹಾಡುಗಳನ್ನು ಇಷ್ಟೊತ್ತು ಕೇಳಿದ್ರಿ. ನಮ್ಮ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಇದ್ರಾ? ಕೇಳ್ತಾ ಕೇಳ್ತಾ ಮೆಸೇಜ್ಗಳನ್ನು ಕೂಡ ಕಳಿಸಿದ್ದೀರಿ. ವಿವಿಧ ಭಾರತಿ

ಕೇಳ್ತಾ ಇರುವಂತಹ ಎಲ್ಲ ಕೇಳುಗ ಬಂಧುಗಳಿಗೆ ಮತ್ತು ಕಾರ್ಯಕ್ರಮವನ್ನು ಕೇಳಿ ಮೆಸೇಜ್ ಮಾಡಿದ, ಸಂದೇಶವನ್ನು ತಲುಪಿಸಿದ, ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಸಮಯ ಆಗಿದೆ 3:45. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಈಗ ಪ್ರಸಾರವಾಗುತ್ತೆ. ಅದಾದ ನಂತರ 4:00 ಪರಿಮಳ ಕಾರ್ಯಕ್ರಮ ಕೇಳಿಬರುತ್ತೆ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ನಿಮ್ಮ ರೇಡಿಯೋ ವಿವಿಧ ಭಾರತಿ ನಿಮ್ಮ ಮೆಚ್ಚಿನ ಸಂಗಾತಿ. ಸೋಮವಾರದ ಈ ಪ್ರಸಾರದಲ್ಲಿ ನಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು.

ನಮಸ್ತೆ, ಶುಭ ಸಂಜೆ. ಇದು ವಿವಿಧ ಭಾರತಿ 102.9 FM ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಪರಿಮಳ ಕಾರ್ಯಕ್ರಮ ಅಂದರೆ ಸಿನಿಮಾ ಸಂಬಂಧಿಸಿದ ಮಾತು ಮಾಹಿತಿಗಳ ಕಾರ್ಯಕ್ರಮ.

ಇತ್ತೀಚಿನ ದಿನಗಳಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಸಿನಿಮಾ ಸುದ್ದಿಯನ್ನು ಕೇಳ್ತಾ ಇರ್ತೀವಿ. ಸಿನಿಮಾ ಅಂದರೆ ಎಷ್ಟೊಂದು ವಿಚಾರಗಳು ಅಂತ ಗೊತ್ತು ಅಲ್ವಾ? ಹಣ ಹೊಂದಿಸೋದ್ರಿಂದ ಹಿಡಿದು ಹಂಚಿಕೆ ಮಾಡೋದು, ತೆರೆಯ ಮೇಲೆ ಸಿನಿಮಾ ನೋಡುವವರಿಗೆ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ನಟರು, ಸಾಹಿತ್ಯ, ಸಂಗೀತ, ಸಂಭಾಷಣೆ, ಕಥೆ, ಚಿತ್ರಕಥೆ, ಪ್ರಚಾರ, ಗಾಯನ, BGM, ಮೇಕಪ್, ವಸ್ತ್ರವಿನ್ಯಾಸ, ಕಲೆ, ಫೈಟ್ಸ್, ಸಾಹಸ, ಡಬ್ಬಿಂಗ್, ಎಡಿಟಿಂಗ್, ರೆಕಾರ್ಡಿಂಗ್, ನಿರ್ದೇಶನ, ಸಹ ನಿರ್ದೇಶನ, ನೃತ್ಯ ಅಂದರೆ ಕೊರಿಯೋಗ್ರಫಿ, ನೃತ್ಯ ನಿರ್ದೇಶನ, ಹೀಗೆ ಸಿನಿಮಾ ಅಂದರೆ ಒಂದಲ್ಲ ಹತ್ತು ಹಲವು ಕೌಶಲ್ಯಗಳು ಸೇರಿದಾಗಲೇ ಸಿನಿಮಾ ಆಗೋದಕ್ಕೆ ಸಾಧ್ಯ. ವಿವಿಧ ಭಾರತಿಯಲ್ಲಿ ಕೂಡ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ನಾವು ಕೂಡ ಸಾಕಷ್ಟು ಸುದ್ದಿಗಳನ್ನು, ಮಾಹಿತಿಗಳನ್ನು, ಅನಿಸಿಕೆ, ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾನೆ ಇರ್ತೇವೆ. ಬೇರೆ ಬೇರೆ ಸಮಯದಲ್ಲಿ ಹೇಳ್ತಾ ಇದ್ದಾಗಲೂ ಕೂಡ ಜೊತೆಗೆ ನೀವು ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತೀರಿ. ಆದರೂ ಕೂಡ ಸಿನಿಮಾ, ಹಾಡು, ಮಾತು ಇವೆಲ್ಲ ಅದರಲ್ಲೂ ಒಂದಷ್ಟು ಒಳ್ಳೆಯ ಸಿನಿಮಾಗಳು, ಸಿನಿಮಾಕ್ಕೆ ಸಂಬಂಧಿಸಿದಂತಹ ಆಸಕ್ತಿದಾಯಕ ವಿಚಾರಗಳನ್ನು ಎಷ್ಟು ಸಲ ಕೇಳಿದ್ರೂ ಕೂಡ ಕೇಳಿದ್ದೇವೆ, ಸಾಕು ಅಂತ ಅನಿಸೋದೇ ಇಲ್ಲ. ಹಾಗೆಯೇ ನಾವು ಕೂಡ ಈ ದಿನ ಅಂಥದ್ದೇ ಒಂದಷ್ಟು ಇಂಟ್ರೆಸ್ಟಿಂಗ್ ಅನಿಸುವಂಥ ಹಳೆಯ ಸಿನಿಮಾ ವಿಚಾರವೊಂದನ್ನು ಕುರಿತಾಗಿ ಮಾತಾಡ್ತಾ ಸಾಗೋಣ. ಹೌದು, ಹಳೆಯ ಸಿನಿಮಾ ವಿಚಾರ, ಭರ್ಜರಿ ಹಾಡುಗಳ ಸಂಗಮ ನಮ್ಮ ಈ ದಿನದ ಪರಿಮಳ ಕಾರ್ಯಕ್ರಮ. ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಹಾಗೆ ಒಬ್ರು ಕೇಳ್ತಾ ಇದ್ರೆ ಇವತ್ತು ನ್ಯಾಯವಾಣಿ ಇಲ್ವಾ ಅಂತ. ಇಲ್ಲ, ಖಂಡಿತ ಭಾನುವಾರ ಮಾತ್ರ ವಾರಕ್ಕೆ ಒಂದ್ಸಲ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗುವುದು. ಕೇಳ್ತಾ ರೀ ಪರಿಮಳ ಕಾರ್ಯಕ್ರಮ, ಇದು ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. ಸೊಗಸಾದ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕೇಳ್ತಾ ಇದೆ ಸವಿ ಸವಿ ನೆನಪು ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ದಾರೆ, RP ಪಟ್ನಾಯಕ್ ಅವರ ಅದ್ಭುತವಾದ ಸಂಗೀತ ಹಾಡಿಗೆ.

0: ರಕ್ಷಕ ಚಿತ್ರದ ಗೀತೆ ನೀವು ಈಗ ತಾನೇ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಕೆ ವಿ ರವಿಚಂದ್ರ ಅವರದಾಗಿತ್ತು. ಗೀತೆಗೆ ಧ್ವನಿಯಾಗಿದ್ದರು ಚೈತ್ರ ಅವರು. ಹೌದು, 4:13 47 ಸೆಕೆಂಡುಗಳ ಸಮಯ ಆಗಿದೆ. ಟೀ ಆಯ್ತಾ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೆಲ್ಲ ನೀವು ನಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದೀರಾ. ಖಂಡಿತ ಹೇಳಬೇಕಂದ್ರೆ ಟೀ ಆಯಿತು, ಕಾಫಿ ಆಯಿತು, ಊಟ ಆಯಿತು, ಎಲ್ಲನೂ ಕೂಡ ಆಗಿದೆ. ಧನ್ಯವಾದಗಳು. ಇನ್ನು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪರಿಮಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಸಿನಿಮಾ ರಂಗ ಮತ್ತು ಧಾರಾವಾಹಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ನಿರ್ದೇಶಕರು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಕೂಡ ಇದ್ದಾರೆ. ಅಂದರೆ ಹೀಗೆ ಒಂದಷ್ಟು ಚಂದದ ಕೆಲಸ ಮಾಡ್ತಾ ಇರುವಂಥ ಸಿನಿಮಾ ಮತ್ತು ಧಾರಾವಾಹಿಗಳನ್ನು ಗಮನಿಸಿದರೆ ಒಂದು ಹಂತಕ್ಕೆ ಖಂಡಿತವಾಗಲೂ ಸರಿ, ಯಾವುದೇ ರೀತಿಯ ಅತಿರೇಕ ಅನಿಸೋದಿಲ್ಲ, ಅಥವಾ ಕ್ರೌರ್ಯ ಹಿಂಸೆ ಇಲ್ಲ, ಅಥವಾ ಯಾವುದಾದ್ರೂ ಕೆಲವು ದೃಶ್ಯಗಳನ್ನು ಅನಗತ್ಯವಾಗಿ ನೋಡುಗರಿಗೆ ಅಥವಾ ಪ್ರೇಕ್ಷಕರಿಗೆ ಬೇಸರ ನಿರಾಸೆಯಾಗದ ಹಾಗೆ ಒಂಥರ ಖುಷಿ ಖುಷಿಯಾಗಿ, ಅಥವಾ ಭಾವ ಯಾವುದೇ ಇರಲಿ, ನೋವಿರಲಿ, ನಲಿವಿರಲಿ, ಏನೇ ಇದ್ರೂ ಕೂಡ ಇನ್ನೂ ಸ್ವಲ್ಪ ನೋಡಬೇಕು ಅನ್ನುವಷ್ಟರಲ್ಲೇ ಮುಗಿದು ಹೋಗುತ್ತಲ್ಲ, ಹಾಗೆಯೇ ಕೆಲಸ ಮಾಡುವವರ ಪೈಕಿ ಟಿ ಎನ್ ಸೀತಾರಾಮ್ ಅವರು ಕೂಡ ಒಬ್ಬರು. ಟಿ ಎನ್ ಸೀತಾರಾಮ್ ಅವರು 1982 ಸಿನಿಮಾ ಕ್ಷೇತ್ರದ ಒಳಗೆ ಹೊರಗನ್ನ ಬಲ್ಲವರು. ಅವರ ಸಂಭಾಷಣೆ ಬರೆದಿದ್ದಂಥ ಒಂದು ಸಿನಿಮಾ ಇವತ್ತಿಗೂ ಕೂಡ ಎವರ್ ಗ್ರೀನ್ ಸಿನಿಮಾ ಅಂತಾನೆ ಹೆಸರಾಗಿದೆ.
1: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

ನಿಜ ಪ್ರೇಕ್ಷಕರಿಗೆ ಬೇಸರ ಆಗದ ಹಾಗೆ, ಒಂದ್ ರೀತಿ ನಿರಾಸೆ ಆಗದ ಹಾಗೆ, ಒಂಥರ ಇನ್ನಷ್ಟು ಬೇಕು ಬೇಕು ಅಂತ ಸಿನಿಮಾನಾಗ್ಲಿ ಅಥವಾ ಧಾರಾವಾಹಿಯನ್ನಾಗ್ಲಿ ನೋಡ್ತಾ ಇರುವಾಗಲೇ ಆ ದೃಶ್ಯಗಳು, ಸಿನಿಮಾಗಳು, ಕಥೆಯ ಭಾವ ಮುಗಿದು ಹೋಗುತ್ತೆ. ಹಾಗೆ ಕೆಲಸ ಮಾಡುವವರ ಪೈಕಿ ಟಿ ಎನ್ ಸೀತಾರಾಮ್ ಅವರು ಕೂಡ ಒಬ್ಬರು ಅಂತ ಹೇಳಿದ್ವಲ್ಲ. 1982 ಸಿನಿಮಾ ರಂಗದ ಒಳ ಹೊರಗನ್ನು ಬಲ್ಲವರು. ಅವರು ಸಂಭಾಷಣೆ ಬರೆದಿದ್ದಂಥ ಒಂದು ಸಿನಿಮಾ ಇವತ್ತಿಗೂ ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಆ ಸಿನಿಮಾ ಬಗ್ಗೆ ಮಾತಾಡಿದಾಗಲೆಲ್ಲವೂ ಕೂಡ ಒಂದು ರೀತಿಯ ಹೌದು ನಿಜ, ಈ ಸಿನಿಮಾ ತುಂಬ ಚೆನ್ನಾಗಿತ್ತು, ಅದರಲ್ಲಿ ಹಾಡುಗಳು ಚೆನ್ನಾಗಿತ್ತು, ನಟನೆ ಚೆನ್ನಾಗಿತ್ತು, ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳೋದನ್ನು ನಾವು ಗಮನಿಸ್ತೇವೆ. ಟಿ ಎನ್ ಸೀತಾರಾಮ್ ಅವರ ಒಂದು ಚಿತ್ರಕಥೆಯನ್ನು ಬರೆಯುವಂತಹ ಶೈಲಿ, ಸಂಭಾಷಣೆ, ಪಾತ್ರಗಳ ಮೇಲೆ ಅಂದರೆ 1982 ಅಂತ ಹೇಳಿದ್ವಲ್ಲ, ಈ ಅವರ ಒಂದು ಕೆಲಸ ಕಾರ್ಯಗಳ ಮೇಲೆ ಅಂದಿನ ದಿಗ್ದರ್ಶಕರಾಗಿದ್ದಂಥ ಕನ್ನಡ ಚಿತ್ರರಂಗದ ವಿಶಿಷ್ಟ ಪ್ರತಿಭೆ ಪುಟ್ಟಣ್ಣ ಕಣಗಾಲ್ ಅವರ ಪ್ರಭಾವ ದಟ್ಟವಾಗಿತ್ತು. ಪುಟ್ಟಣ್ಣ ಅವರ ಹಾಗೆ ಸೀತಾರಾಮ್ ಅವರು ಕೂಡ ಸಮಾಜದ ವಾಸ್ತವತೆಗಳು, ಮನುಷ್ಯರ ಸಂಬಂಧಗಳ ಸಂಕೀರ್ಣತೆ, ಗಂಡು ಮತ್ತು ಹೆಣ್ಣಿನ ಮನೋಭಾವಗಳನ್ನು ತಮ್ಮ ಬೇಕಾದಷ್ಟು ಕಥೆಗಳಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ತಂದಿದ್ದಾರೆ. ಕನ್ನಡ ಕಲಾ ಜಗತ್ತಿನ ಬೆಳ್ಳಿ ತೆರೆಯ ಚಿತ್ರ ಬ್ರಹ್ಮ ಅಂತಲೇ ಕರೆಸ್ಕೊಳ್ಳುವಂತಹ ಪುಟ್ಟಣ್ಣ ಅವರು, ಹಾಗೆಯೇ ಟಿ ಎನ್ ಸೀತಾರಾಮ್ ಅವರನ್ನು ಜನ ಸಂಭಾಷಣಾ ಚತುರ ಅಂತಲೇ ಗುರುತಿಸ್ತಾರೆ. ಅವರು ಕೂಡ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಮತದಾನ, ಮೀರಾ, ರಾಘವ ಅನ್ನುವಂತಹ ಸಿನಿಮಾಗಳು. ಹಾಗೆಯೇ ಅವರು 82 ಸಂಭಾಷಣೆಯನ್ನು ಬರೆದಿದ್ದಂಥ ಸಿನಿಮಾ ಮಾನಸ ಸರೋವರ. ಈ ವಿಷಯ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿದೆ. ಹೀಗೆ ಪುಟ್ಟಣ್ಣ ಅವರ ಒಂದು ಪ್ರಭಾವವನ್ನು ನಾವು ಟಿ ಎನ್ ಸೀತಾರಾಮ್ ಅವರ ಕೆಲಸಗಳಲ್ಲಿ ಗಮನಿಸಬಹುದು. ಪರಿಮಳ ಕಾರ್ಯಕ್ರಮದಲ್ಲಿ ಕೇಳಿ ಒಂದು ಚಂದದ ಗೀತೆ, ಸಜಿನಿ ಚಿತ್ರದ ಹಾಡು, ಶ್ರೀನಿವಾಸ್ ಹಾಗೆ ಸುಜಾತಾ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ಈ ಹಾಡಿಗೆ.

ಪ್ರೀತಿಗಾಗಿ ಚಿತ್ರದ ಗೀತೆ ನೀವು ಕೇಳಿದ್ದು. ಹರಿಹರನ್ ಮತ್ತು ಪ್ರಿಯಾ ಅವರ ಧ್ವನಿಗಳು, ಕವಿರಾಜ್ ಅವರು ಬರೆದ ಗೀತೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಹಾಡಿಗಿತ್ತು. 4:27:45 ಸಮಯ ಆಗಿದೆ. ಟಿ ಎನ್ ಸೀತಾರಾಮ್ ಅವರು ಮಾನಸ ಸರೋವರ ಸಿನಿಮಾಕ್ಕೆ ಸಂಭಾಷಣೆಯನ್ನ ಬರೆದಿದ್ರು. ಹಾಗೆಯೇ ಪದ್ಮಾ ವಾಸಂತಿ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ರು. ಮಾನಸ ಸರೋವರ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಸಿನಿಮಾ. ಪದ್ಮಾ ವಾಸಂತಿ ಅವರು ಧರಣಿ ಮಂಡಲ, ಮಧ್ಯದೊಳಗೆ, ಋಣಮುಕ್ತಳು ಹಾಗೆ ಅಮೃತ ಘಳಿಗೆ ಈ ಎಲ್ಲ ಸಿನಿಮಾಗಳಿಗೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಇತ್ತು. ಅದರಲ್ಲಿ ಪದ್ಮಾ ವಾಸಂತಿ ಅವರು ನಾಯಕ ನಟಿಯಾಗಿ ನಟಿಸಿದ್ರು. ಈ ಮಾನಸ ಸರೋವರ ಸಿನಿಮಾ ಕನ್ನಡದ ಒಂದು ಐತಿಹಾಸಿಕ ಜನಪ್ರಿಯ ಸಿನಿಮಾ ಅನ್ನೋದು ಯಾವುದೇ ರೀತಿಯ ಅನುಮಾನ ಇಲ್ಲ. 82-83 ತೆರೆ ಕಾಣ್ತು. ಸೂಪರ್ ಹಿಟ್ ಕನ್ನಡ ಸಿನಿಮಾ ಅಂತ ಹೆಸರು ಪಡ್ಕೊಳ್ತು. ಶ್ರೀನಾಥ್, ಪದ್ಮಾ ವಾಸಂತಿ, ರಾಮಕೃಷ್ಣ ಅವರು ಮುಖ್ಯ ಪಾತ್ರ ವರ್ಗದಲ್ಲಿದ್ದರು. ಈ ಸಿನಿಮಾ ಸಾಕಷ್ಟು ಒಂದು ಚರ್ಚೆಯನ್ನು, ಅನಿಸಿಕೆ, ಅಭಿಪ್ರಾಯಗಳು ಅಂತ ಹೇಳಿದ್ರೆ, ಒಂದು ಕೆಲವರು ಹೇಳ್ತಾರೆ ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಭಾವ ಈ ಸಿನಿಮಾದ ಕಥಾವಸ್ತುವಿನ ಮೇಲೆ ಇದೆ. ಅಂದರೆ ಒಂದು ಸಾಮಾನ್ಯ ಹುಡುಗಿಯೊಬ್ಬಳನ್ನು, ಸ್ವಲ್ಪ ಮಾನಸಿಕ ಅಸ್ವಸ್ಥಳಾಗಿರುವಂಥ ಹುಡುಗಿಯನ್ನು ತಿದ್ದಿ ತೀಡಿ ಅವಳನ್ನು ಒಂದು ಸುಸಂಸ್ಕೃತ ಮಹಿಳೆಯನ್ನಾಗಿ ಮಾಡುವಂಥ ಕಥಾಹಂದರ ಇರುವಂಥ ಸಿನಿಮಾ ಇದು. ಅದ್ಭುತವಾದ ಸಂಭಾಷಣೆಯನ್ನು ನೀಡಿದರು ಟಿ ಎನ್ ಸೀತಾರಾಮ್ ಅವರು. ಈ ಒಂದು ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿಯ ಗರಿ ಸಿಕ್ಕಿದೆ. ಅಂದರೆ ಅತ್ಯುತ್ತಮ ನಟನೆಗಾಗಿ ಪದ್ಮಾ ವಾಸಂತಿ ಅವರಿಗೆ 82-83 ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ ಎನ್ನುವ ಒಂದು ಪ್ರಶಸ್ತಿ. ಅಂದರೆ ಮೊದಲ ಸಿನಿಮಾ, ಇವರು ನಟಿಸಿದಂಥ ಮೊದಲ ಸಿನಿಮಾಕ್ಕೆ ಇಂಥ ಒಂದು ಒಳ್ಳೆಯ ಪ್ರಶಸ್ತಿ ಬಂದದ್ದು ಬಹಳ ವಿಶೇಷ. ಹಾಗೆಯೇ ಈ ಸಿನಿಮಾ, ಈ ಸಿನಿಮಾದ ಯಶಸ್ಸಿನಿಂದಾಗಿ ತೆಲುಗು ಸಿನಿಮಾಕ್ಕೆ ಕೂಡ ಅಮಾಯಕ ಚಕ್ರವರ್ತಿ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡ್ತಾರೆ. ಹಾಡುಗಳ ವಿಶೇಷತೆ ಕೂಡ ನಾವು ಗಮನಿಸಬೇಕು. ವೇದಾಂತಿ ಹೇಳಿದನು ಜಗವೆಲ್ಲ ಸುಳ್ಳು ಸುಳ್ಳು ಈ ಹಾಡು, ಆಮೇಲೆ ಸಿ ಅಶ್ವಥ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಹಾಗಾಗಿ ಮಾನಸ ಸರೋವರ ಸಿನಿಮಾ ಪುಟ್ಟಣ್ಣ ಮತ್ತು ಟಿ ಎನ್ ಸೀತಾರಾಮ್ ಅವರ ಕಾಂಬಿನೇಷನ್ನಲ್ಲಿ ಬಂದಂಥ ಅತ್ಯಂತ ಯಶಸ್ವಿ ಸಿನಿಮಾ. ಭಾವನಾತ್ಮಕ ತೀಕ್ಷ್ಣವಾದ ಸಂಭಾಷಣೆಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಳ್ಕೊಂಡಿದೆ. ಅಂದರೆ ಈ ಸಿನಿಮಾ ಆವತ್ತಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು, ಜನರ ಒಂದು ಸಾಮಾಜಿಕ ಬದುಕಿನಲ್ಲಿ ಏನೆಲ್ಲ ಒಂದು ಚಿಂತನೆಯನ್ನು ಹುಟ್ಟು ಹಾಕಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು.

0: ಪೂಜಾರಿ ಚಿತ್ರದ ಗೀತೆಯನ್ನ ಕೇಳಿದ್ರೆ ದಿವ್ಯಾ ರಾಘವನ್ ಅವರ ಧ್ವನಿಯಲ್ಲಿ, ಇವರ ಜೊತೆಗೆ ಚೈತ್ರ ಅವರು ಕೂಡ ಧ್ವನಿಯಾಗಿದ್ರು, ಪ್ರಶಾಂತ್ ಅವರು ಬರೆದ ಗೀತೆ, ಅಭಿಮಾನ್ ಜಿ ರಾಯ್ ಅವರ ಸಂಗೀತ ಸಂಯೋಜನೆ ಇತ್ತು.
1: ರೀ ಸ್ವಾಮಿ, ನಿಮ್ ಕೈಯಲ್ಲಿರೋ ಸಿಗರೇಟ್ ಅನ್ನ ಸ್ವಲ್ಪ ಆಚೆಸಿದ್ದೀರಾ? ಹೆಂಗಸರು ಮಕ್ಕಳು ಇದಾರೆ ಅನ್ನೋ ಯೋಚನೆ
2: ಬೇಡವಾ? ನನ್ ದುಡ್ಡು ನನ್ ಸೀಟು, ನೀನ್ ಏನ್ ಕಡಕ್ಕೆ?
3: ಈ ಹುಂಬತನ ಖಂಡಿತ ಬೇಡ. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು, ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟನ್ನು ಹೊಸಕ್ಕೆ ಹಾಕಿ.
0: ಇದು ವಿವಿಧ ಭಾರತಿ 102.9 FM ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಪರಿಮಳ. ಸಿನಿಮಾ ಸುದ್ದಿ, ಸಿನಿಮಾ ಸುದ್ದಿ ಎಂದಾಗ ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯ ಅಂತಲೇ ಹೇಳಬಹುದು, ಟಿ ಎನ್ ಸೀತಾರಾಮ್ ಅವರು, ಹಾಗೆ ನಿಮ್ಮ ಮಾನಸ ಸರೋವರ ಸಿನಿಮಾ, ಹೀಗೆ ನಮ್ಮ

ಮಾತುಕತೆ ಸೊಗಸಾದ ಹಾಡುಗಳ ಜೊತೆಗೆ ಸಾಗ್ತಾ ಇದೆ. 4:36:50 ಸಮಯ ಆಗಿದೆ. ನಮ್ಮ ಜೊತೆಯಾಗಿದ್ದಾರೆ ಹಿತೇಂದ್ರ ದಾಸ್ ಅವರು. ಅಸ್ಸಾಮಿಂದ ನಾನು ಕೂಡ ವಿವಿಧ ಭಾರತಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬೆಳಗಾವಿ ಮಹೇಶ್ ಅವರು ಮತ್ತು ಹರೀಶ್ ಅವರು ಹೇಳ್ತಾ ಇದ್ದಾರೆ, ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾದಲ್ಲಿ ಕೂಡ ಟಿ ಎನ್ ಸೀತಾರಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ವರಲಕ್ಷ್ಮಿ ಅವರು ಪುಣ್ಯದಿಂದ, ಹೌದು ಟಿ ಎನ್ ಸೀತಾರಾಮ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಖುಷಿ ಆಗ್ತಾ ಇದೆ. ಮಾನಸ ಸರೋವರ ಧರಣಿ ಮಂಡಲ ಮಧ್ಯದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಮನ್ವಂತರ, ಮುಕ್ತ, ಅನೇಕ ಧಾರಾವಾಹಿಗಳಲ್ಲಿ ಲಾಯರ್ ಪಾತ್ರ ಇವತ್ತಿಗೂ ಹಚ್ಚ ಹಸಿರಾಗಿ ನೆನಪಾಗಿದೆ. ಅವರ ಹೆಚ್ಚಿನ ಮಾಹಿತಿಯನ್ನು ನಾವು ವಿವಿಧ ಭಾರತಿಯಿಂದ ಕೇಳ್ಕೊಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳಿದ್ರೆ, ಹನುಮಂತಪ್ಪ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಕ್ಕೆ ಟಿ ಎನ್ ಸೀತಾರಾಮ್ ಅವರ ಸಂಭಾಷಣೆ ಚೆನ್ನಾಗಿದೆ. ಪುಟ್ಟಣ್ಣ ಕಣಗಾಲ್ ಅವರ ಅದೆಷ್ಟೋ ಸಿನಿಮಾಗಳನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾರೆ. ನಿಜ, ಟಿ ಎನ್ ಸೀತಾರಾಮ್ ಅವರ ಚಿತ್ರ ಕಥೆ ಬರೆಯುವ ಶೈಲಿ, ಸಂಭಾಷಣೆ, ಪಾತ್ರಗಳ ಮೇಲೆ ಅವರ ಪ್ರಭಾವ ಜಾಸ್ತಿಯಾಗಿದೆ. ಅವರು ಕೂಡ ಮಾನವ ಸಂಬಂಧಗಳ ಸಂಕೀರ್ಣತೆಯನ್ನು ತಮ್ಮ ಧಾರಾವಾಹಿಗಳಲ್ಲಿ ತಂದಿದ್ದಾರೆ. ಕನ್ನಡ ಕಲಾ ಜಗತ್ತಿಗೆ ಪುಟ್ಟಣ್ಣ ಕಣಗಾಲ್ ಅವರ ಹಾಗೆಯೇ ಅವರ ಶಿಷ್ಯ ಸೀತಾರಾಮ್ ಅವರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ನಾವು ಹೇಳಬಹುದು.

ನಾನು ನನ್ನಾಣೆಗೂ ಮರೆಯಲ್ಲ ಈ ಗೀತೆಯ ಅಂತ ಅನುಷಾ ಅವರು ಹೇಳ್ತಾರೆ. ನಾವು ಖಂಡಿತ ನಮ್ಮಾಣೆಗೂ ಪುಟ್ಟಣ್ಣ ಕಣಗಾಲ್ ಅವರನ್ನು, ಅವರ ಸಿನಿಮಾಗಳನ್ನು, ಅದರಲ್ಲೂ ವಿಶೇಷವಾಗಿ ಮಾನಸ ಸರೋವರ ಸಿನಿಮಾಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು ಆಗಲೇ ಅಂದರೆ 80ರ ದಶಕದಲ್ಲೇ ಒಂದು ಮಾನಸಿಕ ಆರೋಗ್ಯ ಅಂದರೆ ಮನೋವೈದ್ಯರ ವೃತ್ತಿ ಜೀವನವನ್ನು ಆಧರಿಸಿ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಮೂಡಿಬಂದಂಥ ಒಂದು ಆರಂಭದ ವಿಭಿನ್ನ ಪ್ರಯೋಗದ ಸಿನಿಮಾ ಅಂತ ಹೇಳಬಹುದು. ಬಿ ಎನ್ ಬಸವರಾಜ್ ಅವರು ಕ್ಯಾಮ್ರಾ ಕೈ ಚಳಕದಲ್ಲಿ ನಮ್ಮ ಉತ್ತರ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಸಂಡೂರಿನ ಹಸಿರು ಬೆಟ್ಟ, ಕಂದರಗಳು, ನೀರು, ಹೀಗೆ ಬೇರೆ ಬೇರೆ ರೀತಿಯ ದೃಶ್ಯಗಳನ್ನು ತಂದಿದ್ರಿಂದಾನೇ ಸಿನಿಮಾ ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು ಅಂತ ವಿಮರ್ಶಕರು ಹೇಳ್ತಾರೆ. ಒಂದು ತೀವ್ರವಾದ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿ ಇರುವಂಥ ಒಬ್ಬ ಹುಡುಗಿಯನ್ನು ಪ್ರೀತಿ, ತಾಳ್ಮೆ, ಒಂದು ಸಹನೆಯಿಂದ ಅವಳನ್ನು ಒಬ್ಬ ಸುಸಂಸ್ಕೃತ ಹೆಣ್ಣು ಮಗಳನ್ನಾಗಿ ಬದಲಾಯಿಸುವಂಥ ದೃಶ್ಯಗಳು ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಕೃತಜ್ಞತೆಯನ್ನೇ ಒಂದು ಪ್ರೀತಿ ಅಂತ ಅಂದುಕೊಳ್ಳುವಂಥ ಒಬ್ಬರು ಡಾಕ್ಟರ್, ಹಾಗೆ ಮತ್ತೊಬ್ಬ ಯುವಕನನ್ನು ಮನಸಾರೆ ಪ್ರೀತಿಸುವಂಥ ವಾಸಂತಿ, ಹೀಗೆ ಇದೊಂಥರ ತ್ರಿಕೋನ ಪ್ರೇಮದ ಸಂಕೀರ್ಣ ಕಥೆ. ಆದರೂ ಕೂಡ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಗುಣಪಡಿಸಿದಂಥ ಹುಡುಗಿ ತನ್ನ ಕಣ್ಣೆದ್ರೆ ಬೇರೆಯವನನ್ನು ಇಷ್ಟಪಡೋದನ್ನು ಸಹಿಸಲಾಗದ ಮನೋವೈದ್ಯ ತಾನೇ ಹುಚ್ಚನಾಗುವಂಥದ್ದು ನಿಜವಾಗಲೂ ಇವತ್ತಿಗೂ ಕೂಡ ಈ ಒಂದು ಆಧುನಿಕ ಕಾಲದಲ್ಲಿ 2026ರಲ್ಲಿ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ನೀನೇ ಸಾಕಿದ ಗಿಣಿ ಅನ್ನುವಂಥ ಹಾಡು ತನ್ನದೇ ಆದ ಒಂದು ವಿಶೇಷತೆಯಿಂದ ಇವತ್ತಿಗೂ ಮತ್ತೆ ಮತ್ತೆ ಮತ್ತೆ ನಮಗೆ ಅದರ ಮಹತ್ವವನ್ನು ಸಾರುತ್ತೆ. ಹೀಗೆ ಅಂದರೆ ಟಿ ಎನ್ ಸೀತಾರಾಮ್ ಅವರು ಸಂಭಾಷಣೆ ಬರೆದಂಥ ಸಿನಿಮಾ ಅದು ಮಾನಸ ಸರೋವರ. ಟಿ ಎನ್ ಸೀತಾರಾಮ್ ಅವರ ಸಿನಿಮಾ ಇರಬಹುದು, ಧಾರಾವಾಹಿ ಏನೇ ಇದ್ದರೂ ಕೂಡ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅತೀ ವೈಭವೀಕರಣ ಇಲ್ಲ, ಸಹಜವಾಗಿ ನಾವೆಲ್ಲ ನಮ್ಮ ನಿತ್ಯದ ಬದುಕಿನಲ್ಲಿ ಹೇಗಿರ್ತೀವೋ ಅದನ್ನೇ ತೆರೆಯ ಮೇಲೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಳೋದಿರಬಹುದು, ನಗೋದಿರಬಹುದು, ಎಲ್ಲವೂ ಕೂಡ ಒಂದು ಮಿತಿಯಲ್ಲೇ ಸಾಗುತ್ತೆ. ಇನ್ನು ಅವರು ವಕೀಲರಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಳುವಂಥ ಮಾತುಗಳು, ಸಂದರ್ಭಗಳು ಸಾಮಾನ್ಯ ಮನುಷ್ಯರಿಗೆ ಒಂದು ರೀತಿ ಕಾನೂನಿನ ಪಾಠವನ್ನೇ ಹೇಳುತ್ತವೆ. ಸಾಮಾನ್ಯ ಜನರಿಗೆ ಎಂಥೆಂಥ ಸಮಯ ಸಂದರ್ಭಗಳಲ್ಲಿ ಹೇಗೆ ಕಾನೂನಿನ ದೃಷ್ಟಿಯಲ್ಲಿ ತಪ್ಪಾಗುತ್ತೆ, ಯಾವುದನ್ನೆಲ್ಲ ಕಾನೂನಿನ ದೃಷ್ಟಿಯಲ್ಲಿ ಹೇಗೆ ರಕ್ಷಣೆ ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ಹಾಗೆ ಟಿ ಎನ್ ಸೀತಾರಾಮ್ ಅವರು ಕೂಡ ತಮ್ಮ ಸಿನಿಮಾ ಧಾರಾವಾಹಿಯಲ್ಲಿ ಸ್ತ್ರೀ ಪಾತ್ರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದು ಬಹಳ ಒಳ್ಳೆಯ ಚಿಂತನೆ. ಹಾಗೆ ಬರೀ ಮರ ಸುತ್ತುವ ಅಥವಾ ಪ್ರದರ್ಶನದ ಗೊಂಬೆಗಳಾಗಿ ಹೆಣ್ಮಕ್ಕಳನ್ನು ತೋರಿಸದೆ ಕುಟುಂಬದ ಎಲ್ಲ ಪ್ರಮುಖ ನಿರ್ಧಾರಗಳ ಹಿಂದೆ ಆ ಮನೆಯ ಮಹಿಳೆಯರು ಆಸರೆಯಾಗಿ ಆಧಾರವಾಗಿರುವುದನ್ನು ನಾವು ಗಮನಿಸಬಹುದು.

ಯುಗಾದಿ ಚಿತ್ರದ ಗೀತೆಯನ್ನು ಹಾಡಿದವರು ಚಿತ್ರ, ಕೆ ಕಲ್ಯಾಣ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇತ್ತು. ಈಗ ಕೇಳ್ತಾ ಇರುವ ಗೀತೆ ತಾಯಿಯ ಮಡಿಲು ಚಿತ್ರದ ಹಾಡು. ಕುನಾಲ್ ಗಾಂಜಾವಾಲ, ಶ್ರೇಯ ಘೋಷಾಲ್ ಹಾಡಿರುವ ಈ ಹಾಡು ಎಸ್ ನಾರಾಯಣ್ ಅವರ ರಚನೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

0: ಪರಿಮಳ ಕಾರ್ಯಕ್ರಮದಲ್ಲಿ ಹಾಡುಗಳು ಚೆನ್ನಾಗಿದೆ ಅಂತ ಚಂದ್ರಲಾಲ್ ಅವರು ಕಲಬುರಗಿಯಿಂದ ಹೇಳ್ತಾ ಇದ್ರೆ, ಬಿಸಿ ಕೊಳಕಿ ಗೋಕಾಕದಿಂದ ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ, ಶೋಭಾ ಪಾಟೀಲ್ ಬೆಳಗಾವಿಯಿಂದ, ಹರೀಶ್ ಅವರು ಪಾಪ ಶ್ರೀನಾಥ್ ಅವ್ರಿಗೆ ಮೋಸ ಆಗ್ಬಿಡುತ್ತೆ ಮಾನಸ ಸರೋವರ ಸಿನಿಮಾದಲ್ಲಿ ನಾಯಕಿ ಸಿಗೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರೆ, ಸಿದ್ಧಾರ್ಥ್ ಅವರು, ಸಿದ್ಧಾರ್ಥ್ ಎಲ್ಲಿಂದ ಅಂತ ಗೊತ್ತಿಲ್ಲ, ಸಿದ್ಧಾರ್ಥ್ ಅವರು ಹೇಳ್ತಾ ಇದ್ರೆ ಟಿ ಎನ್ ಸೀತಾರಾಮ್ ಅವರ ಹಾಗೆಯೇ ಫಣಿ ರಾಮಚಂದ್ರ ಅವರು ಕೂಡ ಒಳ್ಳೊಳ್ಳೆಯ ಧಾರಾವಾಹಿಗಳನ್ನು ತೆಗೆದಿದ್ದಾರೆ, ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರಾ ಅಂತ ಕೇಳ್ತಾ ಇದ್ರೆ, ಚೆಕ್ ಮಾಡಬೇಕದನ್ನು ಗೊತ್ತಿಲ್ಲ ನನಗೆ ಸರಿಯಾಗಿ. ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರ್ಘಟ್ಟ ಇಲ್ಲಿಂದ ಹೇಳ್ತಾ ಇದ್ರೆ, ಟಿ ಎನ್ ಸೀತಾರಾಮ್ ಅವ್ರ ಜೊತೆಗೆ ಅವರ ಮಾಹಿತಿಯನ್ನು ಹೇಳ್ತಾ ಹೇಳ್ತಾ ಮಾನಸ ಸರೋವರ ಅಂದರೆ ಪುಟ್ಟಣ್ಣ ಕಣಗಾಲ್ ಜೋಡಿ, ಪುಟ್ಟಣ್ಣ ಅವರ ಸಿನಿಮಾಗಳಿಗೆ ಸರಿ ಸಾಟಿ ಯಾರೂ ಇಲ್ಲ, ಇಂಥ ಪ್ರೋಗ್ರಾಮ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಹಲಸೂರಿನ ರಾಜೇಶ್ ಅವರು ಕೂಡ ಹೇಳ್ತಾ ಇದ್ರೆ ಸೀತಾರಾಮ್ ಅವ್ರ ಬಗ್ಗೆ ಮಾಹಿತಿ, ಮಾನಸ ಸರೋವರ, ಪುಟ್ಟಣ್ಣ ಕಣಗಾಲ್ ಅವರ ಈ ಒಂದು ಜರ್ನಿ ಚೆನ್ನಾಗಿತ್ತು ಅಂತ ಹೇಳಿ ನೀವು ಕೂಡ ಮೆಸೇಜ್ ಮಾಡಿದ್ರಾ. ಎಸ್, ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಮೆಸೇಜ್ ಕಳಿಸ್ದವ್ರಿಗೆ ಮೆಸೇಜ್ ಕಳಿಸ್ತಾ ಇದ್ರು ಪರವಾಗಿಲ್ಲ ರೀ, ವಿವಿಧ ಭಾರತಿಯನ್ನು ನೀವು ನಿತ್ಯವೂ ನಿರಂತರವಾಗಿ ಕೇಳ್ತಾ ಇದ್ರ ಅಂತ ನಮಗೆ ಗೊತ್ತು. ನೀವು ಯಾವಾಗಲೂ ವಿವಿಧ ಭಾರತಿ ಜೊತೆಯಾಗಿರಿ, ನಾವು ನಿಮ್ಮ ಜೊತೆಯಾಗಿರ್ತೇವೆ. ಹೌದು, ಇದು ವಿವಿಧ ಭಾರತಿ 102.9 FM. ಸದಾ ನಿಮ್ಮೊಂದಿಗೆ ಭಕ್ತಿ ಪ್ರೀತಿ, ಹಳೆ ಹಾಡು, ಹೊಸ ಹಾಡು, ಸಿನಿಮಾ ಸುದ್ದಿ ಎಲ್ಲ ವಿಚಾರಗಳ ಜೊತೆಗೆ ನೀವು ನಮ್ಮ ಜೊತೆಯಾಗಿರಿ, ನಾವು ನಿಮ್ಮ ಜೊತೆಯಾಗಿರ್ತೇವೆ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೆಳಗಿನಿಂದ ಇಲ್ಲಿವರೆಗೂ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೆ ರೀ, ನಮ್ಮ ಜೊತೆಯಾಗಿರಿ. ಟಾಟಾ, ಬಾಬಾ, ಟೇಕ್ ಕೇರ್.
1: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು, ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ, ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು, ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು, ಮುಚ್ಚಿದ ಕಿಟಕಿಗಳನ್ನು ತೆರೆದು, ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು, ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹೊಸ ಮತದಾರರ ನೋಂದಣಿಗಾಗಿ ಭಾರತೀಯ ಚುನಾವಣಾ ಆಯೋಗ ಪರಿಚಯಿಸಿರುವ ನಮೂನೆ 6 ಘೋಷಣೆಯ ಕುರಿತು ತಾವು ಯಾವುದೇ ತೀರ್ಪು ನೀಡಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಮುಖ್ಯ ಚುನಾವಣಾ ಆಯುಕ್ತ ಅವರನ್ನು ಪದಚ್ಯುತಗೊಳಿಸುವುದು ಹಾಗೂ ಮತದಾರರ ಪಟ್ಟಿಯಿಂದ ಕೈಬಿಡಲಾದ ಅರ್ಹ ನಾಗರಿಕರಿಗೆ ಮತದಾನದ ಹಕ್ಕನ್ನು ಮರುಸ್ಥಾಪಿಸುವುದು ಮತ್ತು ಚುನಾವಣಾ ಆಯುಕ್ತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರುವ ಕುರಿತು ಕೇರಳ ವಿಧಾನಸಭೆ ನಿರ್ಣಯ ಅಂಗೀಕರಿಸಿದೆ. ದೆಹಲಿಯ ಪ್ರಮುಖ ಪ್ರತಿಭಟನಾ ಸ್ಥಳವಾಗಿದ್ದ ಜಂತರ್ ಮಂತರ್ನಲ್ಲಿ ಇನ್ನು ಮುಂದೆ ಪ್ರತಿಭಟನೆಗೆ ಅವಕಾಶ ನೀಡದಿರಲು ನಿರ್ಧರಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಹಾಗೂ ದೆಹಲಿ ಪೊಲೀಸರು ರಾಮ್ಲೀಲಾ, ಬುರಾರಿ ಮತ್ತು ಸಿಬಿಡಿ ಮೈದಾನಗಳನ್ನು ಹೊಸ ಪ್ರತಿಭಟನಾ ಸ್ಥಳಗಳಾಗಿ ನಿಗದಿಪಡಿಸಿದ್ದಾರೆ. ಉತ್ಕರ್ಷ ಮತ್ತು ಹಿಂಜರಿತದಲ್ಲಿನ ಸ್ಥಿರತೆಗಾಗಿ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ ಅವರಿಗೆ ಅರ್ಥಶಾಸ್ತ್ರದಲ್ಲಿನ ನೊಬೆಲ್ ಪ್ರಶಸ್ತಿ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಪಿಎಂ ಗತಿಶಕ್ತಿ ರಾಷ್ಟೀಯ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ದೇಶದಲ್ಲಿ ಒಟ್ಟು 18.66 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯ 396 ಬೃಹತ್ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಬಿಡುಗಡೆ ಮಾಡಿದ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಜಪಾನ್ನಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ 27 ಪದಕಗಳನ್ನು ಗೆದ್ದ 3 ಸೇನಾ ವಿಭಾಗಗಳ ಕ್ರೀಡಾಪಟು

ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿಂದು ಸನ್ಮಾನಿಸಿದರು. ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ ಎರಡನೇ ದಿನದ ಆಟದಲ್ಲಿಂದು 5 ವಿಕೆಟ್ ನಷ್ಟಕ್ಕೆ 317 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ವಿವಿಧ ಆನಂದ ನೀಡುವಂತಹ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿದ್ರ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. 5:04 ಸಂಜೆಯ ಕಾರ್ಯಕ್ರಮಗಳಿಗೆ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು. ಇನ್ನೀಗ ಕಾರ್ಯಕ್ರಮ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ. 6:02 ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. 6:55 ಕನ್ನಡ ರತ್ನ ಭಂಡಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಕೆಳಗರೆ ಇಂದು ರಾತ್ರಿ 8:02 ಭಾವಚಿತ್ತಾರ ಭಾವಗೀತೆಗಳನ್ನು ಕೇಳೋಣ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನೀನಾಥ. ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು, 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಆನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 8:02 ಚಿತ್ರಗೀತೆಗಳ ಜೊತೆಗೆ ದಿನ ವಿಶೇಷದ ಕುರಿತಾದ ಮಾಹಿತಿ ನಿಮಗಾಗಿ. ಇಂದಿನ ವಿಶೇಷ 10:02 ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ 1:20 ರಸಪ್ರಶ್ನೆ ಕಾರ್ಯಕ್ರಮ. 2:15 ಸ್ಪಂದನ. 2:40 ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನ ಕೇಳಲಿದ್ದೀರಿ. 3:00 ಸಖಿ ಸಹೇಲಿ. 4:00 ಪರಿಮಳ. ಸಂಜೆಯ ಕಾರ್ಯಕ್ರಮಗಳಲ್ಲಿ ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ. 5:05 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ಎಂದಿನಂತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:02 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ. ನಿಮ್ಮ ಆಯ್ಕೆಯಲ್ಲಿ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ನಾಳೆ ರಾತ್ರಿ 8:02 ಈ ಕಾರ್ಯಕ್ರಮ ಇದೆ. 9:15 ಹಿಂದಿ ಮೆಲೋಡೀಸ್. 10:02 ಎಂದಿನಂತೆ ಪ್ರೇಮ ನೀನಾದ. ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ನಿಮಗಾಗಿ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು 102.9 FM. ಇನ್ನೀಗ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ. ಆರಂಭದ ಗೀತೆಯಲ್ಲಿ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಹಾಡು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಕನ್ನಡ ಗಂಗೆಯಲ್ಲಿ ಮೀಯುವೆ ನಾನೀಗ. ಕೆಲವರೆ, ನಾವಿವಾಗ ಅಕ್ಟೋಬರ್ ತಿಂಗಳಲ್ಲಿ ಇದ್ದೀವಿ. ಇನ್ನು ಸ್ವಲ್ಪ ದಿನಗಳು ಕಳೀತು ಅಂದರೆ ನವೆಂಬರ್ ತಿಂಗಳು ಬರುತ್ತೆ. ಅಕ್ಟೋಬರಲ್ಲಿ ಎಲ್ಲೆಲ್ಲೂ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತೆ. ನವೆಂಬರಲ್ಲಿ ಕನ್ನಡಮ್ಮನ ತೇರನ್ನು ಎಳೆಯುವಂತಹ ಸಮಯ. ಹಾಗಂತ ಎಲ್ಲರೂ ನವೆಂಬರ್ ಕನ್ನಡಿಗರಾಗೋದು ಬೇಡ. ಸದಾ ಕನ್ನಡ ಭಾಷೆಯ ಮೇಲಿನ ಒಲವು, ಪ್ರೇಮ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಹಾಡು, ಕನ್ನಡಾಭಿಮಾನದ ಹಾಡನ್ನ ಕೇಳಣ್ವಾ? ಓಕೆ, ಬ್ರಹ್ಮಾಸ್ತ್ರ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತವಿದೆ. ಬ್ರಹ್ಮಾಸ್ತ್ರ ಚಿತ್ರದ ಹಾಡು ಅಂತಷ್ಟ ನಿಮಗೆಲ್ಲ ಗೊತ್ತಾಗಿರುತ್ತೆ, ಕನ್ನಡಮ್ಮನ ದೇವಾಲಯ ಕಂಡೆ ಆಕೆಯ ಕಂಗಳಲ್ಲಿ.

ಟ್ಯೂನ್ ಮಾಡಿದಿರಾ 102.9 ಎಫ್ಎಂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೆಲವರೇ, ನಾಡಹಬ್ಬ ದಸರಾ ಆರಂಭ ಆಗಿದೆ. ನಮ್ಮ ಮನಸ್ಸಲ್ಲಿ ಬರುವಂತಹ ಮೊದಲನೇ ಚಿತ್ರ ಏನಪ್ಪ ಅಂದ್ರೆ ಜಗಮಗಿಸುವಂತಹ ಮೈಸೂರು ಅರಮನೆ ಅಲ್ವಾ. ದಸರಾ ಅಂದ ತಕ್ಷಣ ಮೈಸೂರು ಅರಮನೆ ನೆನಪಾಗತ್ತೆ, ಚಾಮುಂಡೇಶ್ವರಿಯ ದಿವ್ಯ ಸನ್ನಧಿ ಸಹ ನೆನಪಾಗತ್ತೆ, ಹಾಗೆ ಜಂಬೂ ಸವಾರಿ ಮರೆಯೋಕ್ಕಾಗತ್ತಾ? ಅದು ಸಹ ನಮ್ಮ ಕಣ್ಮುಂದೆ ಬರುತ್ತೆ. ದಸರಾ ಸಂದರ್ಭದಲ್ಲಿ ಮೈಸೂರಿನ ಸೌಂದರ್ಯ ನೋಡೋದೇ ಒಂದು ವಿಶೇಷ ಅನುಭವ. ದಸರಾ ಬಂತು ಅಂದ್ರೆ ಸಾಕು, ಮೈಸೂರಿನ ಬೀದಿಗಳಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡುತ್ತೆ. ಅರಮನೆಯ ದೀಪಾಲಂಕಾರ ಇರ್ಬೋದು, ಚಾಮುಂಡೇಶ್ವರಿ ತಾಯಿಯ ದರ್ಶನ ಇರ್ಬೋದು, ಜಂಬೂ ಸವಾರಿಯ ವೈಭವ, ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೂ ಸಾಕಷ್ಟು ನಡೆಯುತ್ತೆ. ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಭೇಟಿ ನೀಡಿದರೆ ನಾವು ನೋಡಬಹುದಾದಂತಹ ಅನೇಕ ಸ್ಥಳಗಳು ಇವೆ. ನೀವೇನಾದರೂ ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಭೇಟಿ ನೀಡುವ ಯೋಜನೆ ಮಾಡಿದಿರಾ? ಹಾಗಾದ್ರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಸುಂದರ ಪ್ರವಾಸಿ ತಾಣಗಳ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಳ್ಳೋಣ. ನೀವೇನಾದರೂ ಮೈಸೂರಿಗೆ ಭೇಟಿ ನೀಡಿದರೆ ಯಾವೆಲ್ಲ ವಿಶೇಷವಾದ ಸ್ಥಳಗಳನ್ನು ನೋಡಬಹುದು, ಅಲ್ಲಿಗೆ ಹೋಗ್ಬೋದು, ಅಲ್ಲಿನ ವಿಶೇಷತೆ ಏನು, ಎಲ್ಲವನ್ನ ತಿಳ್ಕೊಳ್ಳೋಣ ಹಾಡುಗಳ ಜೊತೆಗೆ.

ಮೈಸೂರಲ್ಲಿ ಮಲ್ಲಿಗೆ ಮಾತ್ರ ಅಲ್ಲ ಕೇಳಿದ್ರೆ, ನಾವು ಭೇಟಿ ನೀಡಿದ್ರೆ ಮೈಸೂರಲ್ಲಿ ನೋಡಬಹುದಾದಂತಹ ಅನೇಕ ಸ್ಥಳಗಳು ಇದ್ದಾವೆ. ಅದರಲ್ಲೂ ಈ ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ರೆ ನೀವು ನೋಡಬಹುದಾದಂತಹ ಒಂದಷ್ಟು ಸ್ಥಳಗಳ ಕುರಿತಾದ ಮಾಹಿತಿ ನಿಮಗಾಗಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಮೈಸೂರು ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ನೆನಪಾಗುವಂತಹ ಮೊದಲ ಜಾಗ ಅಂದ್ರೆ ಅದು ಮೈಸೂರು ಅರಮನೆ. ಅರಮನೆಯ ಭವ್ಯವಾದ ಕಟ್ಟಡ ಇರ್ಬೋದು, ಕಲಾತ್ಮಕ ಕೆತ್ತನೆಗಳಿರ್ಬೋದು, ಅದರಲ್ಲೂ ಈ ಸಂದರ್ಭದಲ್ಲಿ ಲೈಟಿಂಗ್ಸ್, ದಸರಾ ಸಂದರ್ಭದಲ್ಲಿ ಆ ಜಗ ಮಗಿಸುವಂತಹ ಲೈಟಿಂಗ್ಸ್ನ ನೋಡೋದೇ ಒಂದು ಚೆಂದ. ಸಾವಿರಾರು ದೀಪಗಳ ಬೆಳಕಲ್ಲಿ ಅರಮನೆ ಮಿಂಚುವಾಗ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳಲ್ಲಿ ಅಚ್ಚರಿ ಇರುತ್ತೆ, ಮನಸ್ಸಲ್ಲಿ ಒಂದು ರೀತಿ ಖುಷಿ ಇರುತ್ತೆ. ಆ ಕ್ಷಣವನ್ನ ಅನೇಕರು ಫೋಟೋದಲ್ಲಿ ಸೆರೆ ಹಿಡಿತಾರೆ, ಆದರೆ ನೇರವಾಗಿ ಆ ಒಂದು ವೈಭವವನ್ನು ನೋಡೋದಿದೆಯಲ್ಲ, ಆ ಅನುಭವನೇ ಬೇರೆ ಅಂತ ಹೇಳ್ಬೋದು. ಕೆಳಗರೆ ಕಾರ್ಯಕ್ರಮ ಕೇಳ್ತಾ ನೀವು ಸಹ ಈ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಬಹುದು. ನೀವು ಮೈಸೂರಿಗೆ ಭೇಟಿ ನೀಡಿದ್ದೀರಾ? ಮೈಸೂರಿನ ಯಾವ ಪ್ರವಾಸಿ ತಾಣ ನಿಮಗೆ ಹೆಚ್ಚು ಇಷ್ಟ ಆಗತ್ತೆ? ಅರಮನೆಯ ದೀಪಾಲಂಕಾರ ಇಷ್ಟ ಆಗತ್ತಾ? ಚಾಮುಂಡಿ ಬೆಟ್ಟನ ಅಥವಾ ಬೃಂದಾವನ, ಅದರಲ್ಲಿರುವಂತಹ ಉದ್ಯಾನವನನ, ಯಾವುದು ನಿಮ್ಮ ಮನಸ್ಸನ್ನ ಸೆಳೆಯುತ್ತೆ ಅಂತ ಹೇಳಿ ನಮಗೆ ಸ್ಥಳದ ಹೆಸರು ಮತ್ತು ಯಾಕೆ ಇಷ್ಟ ಅಂತ ಎರಡು ಸಲಲ್ಲಿ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ, 9483091029408309102 ಈ ಸಂಖ್ಯೆಗೆ.

ದಸರಾ ಆರಂಭ ಆಗಿದೆ. ಈ ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ರೆ ಯಾವೆಲ್ಲ ವಿಶೇಷವಾದ ಸ್ಥಳಗಳನ್ನ ನೋಡಬಹುದು, ಕಣ್ತುಂಬಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತಾ ಇದ್ದೀವಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳುಗ್ರೆ, ಮೈಸೂರಿನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಚಾಮುಂಡಿ ಬೆಟ್ಟ. ಇಲ್ಲಿ ನೆಲೆಸಿರುವಂತಹ ಚಾಮುಂಡೇಶ್ವರಿ ದೇವಿ ಮೈಸೂರಿನ ಆರಾಧ್ಯ ದೇವತೆ. ಮಹಿಷಾಸುರನ ಮೇಲೆ ದೇವಿ ಚಾಮುಂಡೇಶ್ವರಿ ವಿಜಯವನ್ನ ಸಾಧಿಸ್ತಾಳೆ ಅನ್ನೋ ಪೌರಾಣಿಕ ಕಥೆಯೊಂದನ್ನ ನೀವು ಕೇಳಿರ್ತೀರಿ. ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದಾಗ ಮನಸ್ಸಲ್ಲಿ ಮೂಡುವಂತಹ ಭಕ್ತಿ ಭಾವ ಇದೆಯಲ್ಲ, ಅದಕ್ಕೆ ಸಾಟಿ ಇಲ್ಲ ಅಂತ ಹೇಳ್ಬೋದು. ಇನ್ನು ಕೇಳಿದ್ರೆ ಬೆಟ್ಟದ ಮೇಲಿಂದ ಮೈಸೂರು ನಗರವನ್ನ ನೋಡಿದ್ರೆ ಮತ್ತೊಂದು ಸುಂದರವಾದ ಅನುಭವ ನಮ್ಗೆ ಸಿಗುತ್ತೆ. ದೂರದಲ್ಲಿ ಕಾಣಿಸುವಂತಹ ಕಟ್ಟಡಗಳಿರ್ಬೋದು, ಆ ಒಂದು ಹಸಿರಿನ ಪರಿಸರ ಅಷ್ಟೇ ಯಾಕೆ, ಈಗಂತೂ ಲೈಟಿಂಗ್ಸ್ ಇರೋದ್ರಿಂದ ಆ ಲೈಟಿಂಗ್ಸ್ನೆಲ್ಲಾನು ನಾವು ಬೆಟ್ಟದ ಮೇಲಿಂದ ನೋಡಿ ಕಣ್ ತುಂಬಿಕೊಳ್ಬಹುದು. ಒಂದು ರೀತಿಯ ನಗರದ ವಿಶಾಲ ನೋಟ ನಿಮ್ಗೆ ಸಿಗುತ್ತೆ ಚಾಮುಂಡೇಶ್ವರಿ ಬೆಟ್ಟದ ಮೇಲಿಂದ. ಅಂತೂ ಮೈಸೂರಿನ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅಂದ್ರೆ ಕೆಲವೊಂದು ಸ್ಥಳಗಳಿಗೆ ನೀವು ಭೇಟಿ ನೀಡಲೇಬೇಕು. ಮುಂದೆ ಮತ್ತಷ್ಟು ಸ್ಥಳಗಳನ್ನು

ಪರಿಚಯ ಮಾಡಿಕೊಳ್ಳೋಣ. ಇನ್ನು ಕೆಳಗಡೆ ಚಾಮುಂಡಿ ಬೆಟ್ಟಕ್ಕೆ ನಾವು ಹೋದಾಗ ಅಲ್ಲಿನ ಧಾರ್ಮಿಕ ವಾತಾವರಣವನ್ನು ನಾವು ಗೌರವಿಸಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಪ್ರಕೃತಿಗೂ ಹಾನಿಯಾಗದ ಹಾಗೆ ನೋಡ್ಕೊಳ್ಬೇಕು, ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನು ನಾವು ನಿರ್ಮಿಸಿಕೊಡ್ಬೇಕು ಅಂತ ಹೇಳ್ತಾ ಮತ್ತಷ್ಟು ಮಾತಾಡೋಣ ಈ ಹಾಡಿನ ನಂತರ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಹೇಳ್ತಾರೆ, ಈಗಷ್ಟೇ ಅಂದರೆ ಇತ್ತೀಚೆಗಷ್ಟೇ ನಾನು ಮೈಸೂರಿಗೆ ಭೇಟಿ ನೀಡಿದ್ದೆ. ಅಲ್ಲಿನ ದೀಪಾಲಂಕಾರ ಅಂತೂ ಎಷ್ಟು ಖುಷಿ ನೀಡುತ್ತೆ. ಲೈಟಿಂಗ್ಸ್ ನೋಡಿದೆ, ಖುಷಿಯಾಯಿತು. ಜೊತೆಗೆ ಚಾಮುಂಡಮ್ಮನ ದರ್ಶನವನ್ನು ಸಹ ಪಡೆದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸುಮಾ ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ದಾರೆ, ನನಗೆ ಮೈಸೂರಲ್ಲಿ ತುಂಬ ಇಷ್ಟವಾದ ಸ್ಥಳ ಅಂದರೆ ಅದು ಬೃಂದಾವನ ಗಾರ್ಡನ್ ಅಂತ ಹೇಳಿ. ಇಲ್ಲಿ ಎಷ್ಟೋ ಸಿನಿಮಾಗಳು ಶೂಟ್ ಆಗಿವೆ ಅಂತ ಹೇಳಿ ಇವರು ತಿಳಿಸ್ತಾ ಇದ್ದಾರೆ. ಸುಮಾ ಸುಂಕದ ಕಟ್ಟೆಯಿಂದ, ಹೌದು ಕೇಳಿದ್ರೆ, ನಾವಿವತ್ತು ಮಾತಾಡ್ತಾ ಇದ್ದೀವಿ ಮೈಸೂರಿಗೆ ಭೇಟಿ ನೀಡಿದಾಗ ನಾವು ನೋಡಲೇಬೇಕಾದಂತಹ ಕಣ್ಮನ ಸೆಳೆಯುವಂತಹ ಕೆಲವೊಂದಷ್ಟು ಜಾಗಗಳ ಕುರಿತಾಗಿ ನೀವು ಸಹ ಮೆಸೇಜ್ ಮಾಡ್ಬೋದು. ನೀವು ಮೈಸೂರಿಗೆ ಹೋಗಿದ್ದೀರಾ, ಹೋಗಿದ್ರೆ ಯಾವೆಲ್ಲ ಸ್ಥಳಗಳು ನಿಮಗೆ ಇಷ್ಟ ಆಗತ್ತೆ, ಯಾಕೆ ಇಷ್ಟ ಆಗತ್ತೆ, ಎರಡು ಸಾಲಲ್ಲಿ ಬರೆದು ಕಳಿಸಿ 9483091091.

ಕೇಳುಗ್ರಿ, ಇವತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮೈಸೂರಲ್ಲಿ ಒಂದು ರೌಂಡ್ ಹಾಕ್ತಾ ಇದ್ದೀವಿ ನಾವೆಲ್ಲರೂ. ಈಗ ನಮ್ಮ ಪ್ರವಾಸವನ್ನ ಎಲ್ಲಿಗೆ ತಗೊಂಡು ಹೋಗೋಣ ಅಂದ್ರೆ ಬೃಂದಾವನ ಗಾರ್ಡನ್ಗೆ ಹೋಗೋಣ. ಇದೊಂದು ಬಣ್ಣಗಳ ಲೋಕ ಅಂತಾನೆ ಹೇಳ್ಬೋದು. ಓಕೆ, ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಸಮೀಪದಲ್ಲಿ ಬೃಂದಾವನ ಉದ್ಯಾನ ಇದೆ. ಒಂದು ರೀತಿ ಸೌಂದರ್ಯಕ್ಕೆ ಪ್ರಸಿದ್ಧವಾದ ಸ್ಥಳ ಅಂತ ಹೇಳ್ಬೋದು. ಅಚ್ಚುಕಟ್ಟಾಗಿ ಅಲ್ಲಿ ಹೂವಿನ ಹಾಸುಗಳು ಇದ್ದಾವೆ, ಅಂದರೆ ಹೂವಿನ ಬಣ್ಣಬಣ್ಣದ ಹೂಗಳನ್ನು ನೋಡ್ಬೋದು ನಾವು. ನೀರಿನ ಕಾರಂಜಿಗಳು ಅಲ್ಲಿನ ವಿಶೇಷ ಆಕರ್ಷಣೆ ಅಂತಲೇ ಹೇಳ್ಬೋದು. ಸಂಜೆ ಹೊತ್ತಲ್ಲಿ ಅಲ್ಲಿ ಸುತ್ತಾಡೋದೇ ಒಂದು ಆಹ್ಲಾದಕರ ಅನುಭವವನ್ನು ನೀಡುತ್ತೆ. ಇನ್ನು ನೀರಿನ ಕಾರಂಜಿಯ ಜೊತೆಗೆ ಸಂಗೀತ ಬೆರೆತರೆ ಇನ್ನೂ ಆಕರ್ಷಣೆ ಅಂತಲೇ ಹೇಳ್ಬೋದು. ಕುಟುಂಬದವರ ಜೊತೆ, ಸ್ನೇಹಿತರವ್ರ ಜೊತೆ, ಪ್ರಕೃತಿಯ ಜೊತೆಗೆ ನಾನು ಸ್ವಲ್ಪ ಹೊತ್ತು ಸಮಯ ಕಳಿಬೇಕು ಅಂತ ಬಯಸೋರಿಗೆ ಇದೊಂದು ಉತ್ತಮವಾದ ಸ್ಥಳ. ಇನ್ನು ದಸರಾ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರ್ಬೋದು. ಹಾಗಾಗಿ ಪ್ರಯಾಣ ಬೆಳೆಸೋಕ್ಕೂ ಮುನ್ನ ಈ ಉದ್ಯಾನದ ಪ್ರವೇಶ ಸಮಯ ಇರ್ಬೋದು ಅಥವಾ ಕಾರಂಜಿಯ ಪ್ರದರ್ಶನದ ವಿವರಗಳಿರ್ಬೋದು, ಅವೆಲ್ಲವನ್ನ ಪರಿಶೀಲಿಸಿಕೊಂಡು ನೀವು ಪ್ರಯಾಣ ಕೈಗೊಳ್ಳಬಹುದು. ಈಗ ಒಂದು ವಿಶೇಷವಾದ ಹಾಡನ್ನು ಕೇಳೋಣ. ಈ ಹಾಡಿನ ವಿಶೇಷತೆ ಏನಪ್ಪಾ ಅಂದರೆ ಈ ಹಾಡು ಚಿತ್ರೀಕರಣ ಆಗಿರೋದು ಬೃಂದಾವನದಲ್ಲಿ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೆಳಗ್ರೆ. ಮೈಸೂರಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಮತ್ತೊಂದು ಪ್ರವಾಸಿ ಸ್ಥಳ ಅಂದರೆ ಅದು ಮೈಸೂರು ಮೃಗಾಲಯ. ವನ್ಯಜೀವಿಗಳ ಜಗತ್ತು ಇಲ್ಲಿ ಇರುತ್ತೆ. ಹೌದು, ಮೈಸೂರು ಮೃಗಾಲಯ ಇದು

1892ರಲ್ಲಿ ಆರಂಭ ಆಗಿದ್ದು ಭಾರತದ ಐತಿಹಾಸಿಕ ಪ್ರಾಣಿ ಸಂಗ್ರಹಾಲಯ ಅಂತಲೂ ಇದನ್ನು ಕರೆಯಲಾಗುತ್ತೆ. ಇಲ್ಲಿ ವಿವಿಧ ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡಬಹುದು. ಅವುಗಳ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ, ಮತ್ತು ಅವುಗಳ ಆವಾಸ ಸ್ಥಾನ ಅಂತ ಏನು ಹೇಳ್ತೀವಿ ಅಂದರೆ ವಾಸ ಮಾಡುವಂತಹ ಸ್ಥಳ, ಈ ಎಲ್ಲದರ ಕುರಿತಾಗಿ ತಿಳ್ಕೊಳ್ಬೋದು. ಮಕ್ಕಳಿಗೆ ಮಾತ್ರ ಅಲ್ಲ, ಪ್ರಕೃತಿಯನ್ನು ಇಷ್ಟಪಡೋರಿಗೆ, ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇರೋರಿಗೆ, ಎಲ್ರಿಗೂ ಈ ಒಂದು ಸ್ಥಳ ಹೆಚ್ಚು ಖುಷಿಯನ್ನು ನೀಡುತ್ತೆ. ಅವರೆಲ್ಲರೂ ಇಲ್ಲಿ ಭೇಟಿ ನೀಡಬಹುದು. ಆದರೆ ಪ್ರಾಣಿಗಳನ್ನು ನೋಡಬೇಕಾದ್ರೆ ಅವುಗಳಿಗೆ ಆಹಾರ ನೀಡಬಾರ್ದು, ಕಿರಿಕಿರಿ ಮಾಡಬಾರ್ದು, ಈ ರೀತಿಯ ಬೋರ್ಡ್ಗಳನ್ನು ಅಲ್ಲಿ ಹಾಕಿರ್ತಾರೆ. ಅವುಗಳನ್ನು ಗಮನಿಸಿಕೊಂಡು ನಾವು ಆ ಒಂದು ಸ್ಥಳವನ್ನು ಎಂಜಾಯ್ ಮಾಡ್ಬೋದು. ಈಗ ಕೇಳೋಣ ಆಲಯ ಮೃಗಾಲಯ ಅನ್ನೋ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ನನ್ನ ಮೆಚ್ಚಿನ ತಾಣ ಮೈಸೂರು ಅಂತ ಹೇಳಿ ಹಲಸೂರು ರಾಜೇಶ್ ಅವರು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಗ್ತಿದೆ ಅಂತ ಲಕ್ಷ್ಮೀಕಾಂತ ಅರಸೀಕೆರೆ ತಾಲೂಕಿನಿಂದ ಆ ಸಂದೇಶ ಕಳಿಸಿದ್ದಾರೆ. ಇನ್ನು ಬೆಟ್ಟದ ಮೇಲೆ ಅಂದರೆ ಚಾಮುಂಡಿ ಬೆಟ್ಟದ ಮೇಲೆ ನಿಂತು ರಾತ್ರಿ ವೇಳೆ ಅರಮನೆ ನೋಡೋದಕ್ಕೆ ಚಂದ ಅಂತ ಹೇಳಿ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶ ಕಳಿಸಿದ್ದಾರೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಅನೇಕರು ಮೆಸೇಜ್ ಮಾಡಿದ್ರಿ ನಂಗೆ ಮೈಸೂರಲ್ಲಿ ಯಾವ ಒಂದು ಸ್ಥಳ ಇಷ್ಟ ಆಗತ್ತೆ ಅಂತ ಹೇಳಿ. ಅನಿತಾ ಅನಂತರಾಜು ಇವರು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದರೆ, 2-3 ವರ್ಷಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ, ಅಲ್ಲಿನ ಅರಮನೆ, ಜೂ, ಚಾಮುಂಡೇಶ್ವರಿ ದೇವಾಲಯ ಎಲ್ಲವೂ ಮುದ ನೀಡಿದ್ವು ಅಂತ ಹೇಳಿ. ಹಾಗೆಯೇ ಮಹೇಶ ಮರ್ದಿನಿಯ ನೆಲವೀಡು ಮೈಸೂರು ತುಂಬ ಖುಷಿಯನ್ನು ನೀಡತ್ತೆ. ತಾಯಿ ಚಾಮುಂಡೇಶ್ವರಿಗೆ ನವರಾತ್ರಿಯ ಸಡಗರ ಇದೆ ಈ ಸಮಯ. ಒಂದು ರೀತಿ ಮೈಸೂರು ನಗರ ಇಂದ್ರಲೋಕವನ್ನೇ ನಾಚಿಸುವಂತೆ ವಿಜೃಂಭಿಸುತ್ತೆ ಅಂತ ಹೇಳಿ ಜಿ ಆರ್ ಗೋಪಾಲರಾವ್ ದೇವರ ಚಿಕ್ಕನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಸುರೇಶ್, ಶ್ರೀನಿಧಿ ಇವರೆಲ್ಲರೂ ಬಿಟಿಎಂ ಬಡಾವಣೆಯಿಂದ ಸಂದೇಶ ಕಳಿಸಿದರೆ, ವಿಶಾಲವಾದ ರಸ್ತೆಗಳಿದೆ, ಹಸಿರಿನಿಂದ ಕಂಗೊಳಿಸುವಂತಹ ಸ್ವಚ್ಛವಾದ ಪರಿಸರ ಇದೆ, ಮೈಸೂರು ನೋಡೋದಕ್ಕೆ ಖುಷಿಯನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ, ಮಾಹಿತಿ ಜೊತೆಗೆ ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ ಹೇಳಿ ಮೆಸೇಜ್ಗಳನ್ನು ಸಾಕಷ್ಟು ಜನ ಕಳಿಸಿದ್ದೀರಿ. ಆದರೆ ಕೆಲವರು ತಮ್ಮ ಹೆಸರುಗಳನ್ನು ತಿಳಿಸಿಲ್ಲ. ಮೆಸೇಜ್ ಮಾಡುವಾಗ ನಿಮ್ಮ ಹೆಸರು, ಸ್ಥಳದ ಹೆಸರನ್ನು ತಪ್ಪದೇ ತಿಳಿಸಿ ಕೇಳಿದ್ರೆ. ವಿದ್ಯಾನಗರ ಹರಿಹರ ಶ್ರೀ ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಇನ್ನು ಅಶ್ವಥ ನಾರಾಯಣ ಅವರು ಹೇಳ್ತಾರೆ, ಹಲವಾರು ವರ್ಷಗಳ ಹಿಂದೆ ಮೈಸೂರು ಅರಮನೆಗೆ ಭೇಟಿ ನೀಡಿದ್ದೆ, ಅಲ್ಲಿ ನೆಲದ ಮೇಲೆ ಕೂತು ಕಡಲೆಕಾಯಿ ತಿಂದಂತಹ ನೆನಪು ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆಲ್ಲ ನೆನಪುಗಳು ನಮ್ಮ ಕೇಳುಗರಿಗೆ ಬರುತ್ತೆ. ಕೇಳಿದ್ರೆ ನೀವು ಸಹ ಇಂತಹ ನೆನಪುಗಳಿದ್ರೆ ಖಂಡಿತ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಮೆಸೇಜ್ಗಳನ್ನು ಮುಂದೆ ಓದಲಾಗುತ್ತೆ. ಈಗ ಸಮಯ 6 ಗಂಟೆ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ಯಾನ್ಸರ್ ವಿರೋಧಿ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ ಶೇಕಡ 30% ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಇಂದು ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶವನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ರಾಷ್ಟೀಯ ಅಂಕಿಅಂಶ ಕಚೇರಿ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ದತ್ತಾಂಶದ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡ 5.54% ಏರಿಕೆಯಾಗಿದೆ. ಈ ಪ್ರಮಾಣ ಆಗಸ್ಟ್ನಲ್ಲಿ ದಾಖಲಾದ ಶೇಕಡ 4.83% ಹಣದುಬ್ಬರಕ್ಕಿಂತ ಹೆಚ್ಚಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಇಂದು 3ನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಯುವ ಸಂಸತ್ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆಕಾಶ್ ಎಸ್ ಉದ್ಘಾಟಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 548 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 71,925 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 157 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,363 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.78 ರೂಪಾಯಿಯಷ್ಟಾಗಿದೆ. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಇಂಡಿಯನ್ ಲೀಗ್ ಫುಟ್ಬಾಲ್ ಎಸ್ಎಲ್ ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಗಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 6:03. ಇನ್ನೀಗ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ.
5: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
6: ಕೇಳುಗರಿಗೆಲ್ಲ ಶ್ರೀಮಾತೆಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದಶಮಹಾವಿದ್ಯಾತತ್ವ ಮತ್ತು ಸ್ವರೂಪಾನುಸಂಧಾನದ ಇಂದಿನ ಈ ಎರಡನೆಯ ಕಾರ್ಯಕ್ರಮದಲ್ಲಿ ತಾರಾ ಅಥವಾ ನೀಲಸರಸ್ವತಿ ಮಹಾವಿದ್ಯೆಯ ಕುರಿತು ತಿಳಿದುಕೊಳ್ಳೋಣ. ವೇದಾಂತವು ಹೇಳುವ ಬ್ರಹ್ಮ, ತಂತ್ರವು ಅನುಭವಿಸುವ ಶಿವಶಕ್ತಿ ಮತ್ತು ಶಾಕ್ತ ಪರಂಪರೆಯ ಜಗನ್ಮಾತೆ, ಇವೆಲ್ಲವೂ ಒಂದೇ ಪರಮತತ್ವವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಪ್ರಯತ್ನಗಳು ಎಂದು ಗ್ರಹಿಸಬಹುದು. ಇಂದಿನ ಮಹಾವಿದ್ಯೆ ತಾರಾ ಅಥವಾ ನೀಲಸರಸ್ವತಿ.

ಕತ್ತಲಲ್ಲಿ ದಾರಿ ತಪ್ಪಿದವನಿಗೆ ಬೆಳಕಾಗುವವಳು ತಾರಾ. ಆಕಾಶದ ನಕ್ಷತ್ರದಂತೆ ಸಂಕಷ್ಟದ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ದಡ ತೋರುವ ಮಾರ್ಗದರ್ಶಿ. ಬೃಹಸ್ಪತಿಗೆ ಜ್ಞಾನೋದಯ ಮಾಡಿಸಿದ ಕಥೆಯಿರಲಿ, ವಸಿಷ್ಠರಿಗೆ ಸಿದ್ಧಿ ನೀಡಿದ ಪ್ರಸಂಗವಿರಲಿ, ತಾರಾ ಯಾವಾಗಲೂ ಆಶಾಕಿರಣವಾಗಿ ಬರುತ್ತಾಳೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಿರಾಶೆಯ ಕಗ್ಗತ್ತಲು ಆವರಿಸುತ್ತದೆ. ಆ ಕ್ಷಣದಲ್ಲಿ ಇದು ಕಳೆದು ಹೋಗುತ್ತದೆ ಎನ್ನುವ ಭರವಸೆಯ ಬೆಳಕನ್ನು ತಾರಾ ನೀಡುತ್ತಾಳೆ. ಮಾತು ಹೊರಡದಾಗ, ವಿದ್ಯೆ ಒಲಿಯದಾಗ ತಾರಾದೇವಿಯ ಸ್ಮರಣೆ ವಾಗ್ದೇವಿಯಂತೆ ಸಹಾಯಕ್ಕೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ಕೇಳುಗರೆ, ಈ ತಾರಾತತ್ವದ ಆಳಕ್ಕೆ ಇಳಿಯೋಣ.

ಕಾಳಿಗಿಂತಲೂ ಒಂದು ಹೆಜ್ಜೆ ಮೃದುವಾದ, ಆದರೆ ಅಷ್ಟೇ ಪ್ರಚಂಡ ಶಕ್ತಿಯುಳ್ಳ ರೂಪ ತಾರಾದೇವಿಯದ್ದು. ನೀಲವರ್ಣದ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದರಲ್ಲಿ ಕತ್ತರಿಸಿದ ಶಿರ ಹಿಡಿದ ಈ ದೇವಿ ಜ್ಞಾನ ಮತ್ತು ವಾಕ್ಶಕ್ತಿಯ ಅಧಿದೇವತೆ ಎಂದು ಪೂಜಿಸಲ್ಪಡುತ್ತಾಳೆ. ಬೌದ್ಧ ಪರಂಪರೆಯಲ್ಲಿಯೂ ತಾರಾದೇವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅಲ್ಲಿ ಆಕೆ ಕರುಣೆಯ ಪರಾಕಾಷ್ಠೆಯಾದ ಬೋಧಿಸತ್ವ ಸ್ವರೂಪಿಣಿ. ಹಿಂದೂ ತಂತ್ರದಲ್ಲಿ ಈಕೆಯನ್ನು ನೀಲ ಸರಸ್ವತಿ ಎಂದು ಕರೆಯುತ್ತಾರೆ. ಏಕೆಂದರೆ ವಾಕ್ಶಕ್ತಿ, ಬುದ್ಧಿ ಮತ್ತು ವಿವೇಚನೆಯ ಮೇಲೆ ಈಕೆಗೆ ಪೂರ್ಣ ಆಧಿಪತ್ಯ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ತಾರಿಣಿಯಾಗಿ, ಅಜ್ಞಾನದ ಕತ್ತಲಲ್ಲಿ ಸಿಲುಕಿದವರಿಗೆ ಜ್ಞಾನದ ಬೆಳಕಾಗಿ ಪ್ರಕಟಗೊಳ್ಳುವ ಈಕೆಯ ಸ್ವಭಾವ ಎರಡೂ ಆಯಾಮಗಳಲ್ಲಿ, ಅಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಲ್ಲಿ ರಕ್ಷಣೆ ನೀಡುತ್ತದೆ. ತಾರಾ ಮಹಾವಿದ್ಯೆಯ ಆವಿರ್ಭಾವದ ಕುರಿತು ತೋಡಲ ತಂತ್ರದ ಪ್ರಕಾರ, ದಕ್ಷಯಜ್ಞದಲ್ಲಿ ದಕ್ಷನ ಮನೆಗೆ ಹೋಗಲು ಸತೀದೇವಿ ಶಿವನ ಅಪ್ಪಣೆ ಕೇಳಿದಾಗ ಶಿವ ನಿರಾಕರಿಸಿದ. ಆಗ ಸತಿಗೆ ಕೋಪ ಬಂದು ದಶ ಮಹಾವಿದ್ಯೆಗಳ ರೂಪ ತಾಳಿದಳು. ಅವುಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸಿಕೊಂಡ ಉಗ್ರರೂಪವೇ ತಾರಾ.

ಇನ್ನೊಂದು ಅತ್ಯಂತ ಮುಖ್ಯವಾದ ಕಥೆ ಸಮುದ್ರ ಮಥನದ ಸಂದರ್ಭದ್ದು. ಇದು ಬೃಹನ್ನೀಲ ತಂತ್ರದಲ್ಲಿ ಬರುತ್ತದೆ. ಸಮುದ್ರ ಮಂಥನದ ಈ ಕಥೆಯಲ್ಲಿ ತಾರಾದೇವಿಯ ಉಗಮ ಒಂದು ಕುತೂಹಲಕಾರಿ ಪ್ರಸಂಗ. ಹಾಲಾಹಲ ವಿಷ ಉದ್ಭವಿಸಿ ಇಡೀ ಸೃಷ್ಟಿಯನ್ನೇ ನಾಶಗೊಳಿಸುವ ಭೀತಿ ಎದುರಾದಾಗ ಶಿವ ಆ ವಿಷವನ್ನು ಕುಡಿದು ಕಂಠದಲ್ಲಿ ಹಿಡಿದಿಟ್ಟುಕೊಂಡ. ವಿಷದ ತೀವ್ರತೆಯಿಂದ ಮೂರ್ಛೆಗೊಳ್ಳುತ್ತಿದ್ದ ಶಿವನನ್ನು ರಕ್ಷಿಸಲು ಆದಿಶಕ್ತಿ ಪಾರ್ವತಿ ತಾರಾರೂಪ ತಾಳಿ ಶಿವನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಎದೆಹಾಲುಣಿಸಿದಳು ಎನ್ನುವ ಕಥೆ ಪ್ರಚಲಿತವಿದೆ. ಆ ವಾತ್ಸಲ್ಯ ಸ್ಪರ್ಶದಿಂದ ವಿಷದ ಪ್ರಭಾವ ಶಮನಗೊಂಡು ಶಿವ ಮತ್ತೆ ಚೇತರಿಸಿಕೊಂಡ ಎನ್ನುವ ಪ್ರಸಂಗ ರೋಚಕವೆನಿಸುತ್ತದೆ ಅಲ್ಲವೇ? ಹೀಗಾಗಿ ತಾರಯತಿ ಇತಿ ತಾರಾ, ಸಂಸಾರದ ವಿಷದಿಂದ ದಾಟಿಸುವವಳೆ ತಾರಾ ಎಂದು ಸಮೀಕರಿಸಬಹುದು.

ಇನ್ನೊಂದು ಪ್ರಸಿದ್ಧ ಕಥೆ ವಸಿಷ್ಠ ಮುನಿಗಳಿಗೆ ಸಂಬಂಧಿಸಿದ್ದು. ಎಷ್ಟು ತಪಸ್ಸು ಮಾಡಿದರೂ ಸಿದ್ಧಿ ದೊರೆಯದೆ ಬಳಲಿದ ವಸಿಷ್ಠರಿಗೆ ಸ್ವತಃ ಶಿವನೇ ತಾರಾದೇವಿಯ ತಾಂತ್ರಿಕ ಆರಾಧನಾ ವಿಧಾನವನ್ನು ಉಪದೇಶಿಸಿದ ಎಂದು, ಆ ಸಾಧನೆಯಿಂದಲೇ ವಸಿಷ್ಠರಿಗೆ ಪರಮ ಜ್ಞಾನೋದಯವಾಯಿತೆಂದು ಪುರಾಣಗಳು ಹೇಳುತ್ತವೆ.

ಮತ್ತೊಂದು ಕಥೆಯ ಪ್ರಕಾರ, ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಮಾಡಲು ಬ್ರಹ್ಮನಿಗೆ ವೇದದ ಜ್ಞಾನ ನೆನಪಾಗದಿದ್ದಾಗ ಅವನು ತಪಸ್ಸು ಮಾಡಿದ. ಆಗ ಅಶರೀರವಾಣಿಯಾಗಿ ನೀಲ ಸರಸ್ವತಿ ರೂಪದಲ್ಲಿ ಕಾಣಿಸಿಕೊಂಡವಳೇ ತಾರಾ. ಅವಳೇ ಬ್ರಹ್ಮನಿಗೆ ವೇದ ಹೇಳಿಕೊಟ್ಟವಳು. ಹೀಗೆ ಸಂಕಟದಿಂದ ಪಾರು ಮಾಡಿದವಳು ತಾರೇ.

ತಾರಾ ಮಹಾವಿದ್ಯೆಗೂ ಮತ್ತು ಕಾಳಿ ಮಹಾವಿದ್ಯೆಗೂ ವ್ಯತ್ಯಾಸವೇನು? ಕಾಳಿ ರಾತ್ರಿ ಸ್ವರೂಪಿಣಿ, ಕಾಲವನ್ನೇ ನುಂಗುವವಳು. ತಾರಾ ನಕ್ಷತ್ರ ಸ್ವರೂಪಿಣಿ, ಆ ರಾತ್ರಿಯ ಕತ್ತಲೆಯಿಂದ ಬೆಳಕಿಗೆ ದಾಟಿಸುವವಳು. ಆದ್ದರಿಂದ ಕಾಳಿಯ ಆರಾಧನೆ ಕಷ್ಟವಾದರೆ ತಾರಾ ಆರಾಧನೆ ಸೌಮ್ಯ. ವಿದ್ಯೆ, ವಾಕ್ಸಿದ್ಧಿ, ಶತ್ರುನಾಶಕ್ಕೆ ತಾರಾದೇವಿಯನ್ನು ಪೂಜಿಸುತ್ತಾರೆ.

ತಾರಾದೇವಿಯು ವಾಕ್ಶಕ್ತಿ ಸ್ವರೂಪಿಣಿ. ವಾಕ್ಶಕ್ತಿಗಳಲ್ಲಿ ಮಧ್ಯಮ ಎನ್ನುವ ವಾಗ್ದೇವತೆಯಾಗಿ ಈಕೆಯನ್ನು ಕಾಣಬಹುದು. ಜನನ ಮರಣಗಳಲ್ಲಿ ನಿರತವಾಗಿ ಸಂಸಾರ ದುಃಖ ತಾಪತ್ರಯಗಳಿಂದ ತಪ್ತನಾದ ಜೀವಿಯನ್ನು ತನ್ನ ಅನುಗ್ರಹದಿಂದ ತರಿಸುವವಳಾದ್ದರಿಂದ ಆಕೆಯನ್ನು ತಾರಾ ಎಂದು ದಾರ್ಶನಿಕರು ಕರೆಯುತ್ತಾರೆ. ಈ ತಾರಾ ಉಪಾಸನೆ ಕೇವಲ ಸನಾತನ ಧರ್ಮದಲ್ಲಿ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ಒಂದು ಉಪಾಸನಾ ಮಾರ್ಗವಾಗಿ ವಿಸ್ತಾರವಾಗಿ ಪ್ರಯೋಗದಲ್ಲಿದೆ. ಪ್ರಣವೋಪಾಸನೆಯ ಮೂಲ ಸ್ವರೂಪ ಈ ತಾರಾದೇವಿ. ಅಕಾರ ಉಕಾರ ಮಕಾರಗಳ ಮೂಲ ದಾರ್ಶನಿಕ ಜ್ಯೋತಿ ಸ್ವರೂಪ ಮತ್ತು ಸಹಸ್ರಾರ ಕಮಲದಲ್ಲಿ ಪ್ರಕಾಶಮಾನವಾಗಿರುವ ಆನಂದ ಜ್ಯೋತಿ ಈ ತಾರಾದೇವಿ ಎಂದು ಉಪಾಸಕ ಸಾಧಕರು ಹೇಳುತ್ತಾರೆ. ಕಗ್ಗತ್ತಲೆಯ ಕರಾಳ ಕಾಲಸ್ವರೂಪ ಕಾಳಿಯಾದರೆ ಬೆಳಕಿನ ಕಾಂತಿ ಸ್ವರೂಪವೇ ತಾರೆ.

ಬದುಕಿನಲ್ಲಿ ಎಷ್ಟೋ ಬಾರಿ ನಾವು ದಾರಿ ಕಾಣದ ಸ್ಥಿತಿಯಲ್ಲಿ ಸಿಲುಕುತ್ತೇವೆ. ಪರೀಕ್ಷೆಯ ಫಲಿತಾಂಶದ ಆತಂಕ, ಉದ್ಯೋಗದ ಸಂದರ್ಶನದ ಭಯ, ಕುಟುಂಬದ ಸಮಸ್ಯೆಗಳ ಸಂಕೀರ್ಣತೆ, ಇಂತಹ ಸಂದರ್ಭಗಳಲ್ಲಿ ಬೇಕಾಗಿರುವುದು ಬಲಪ್ರಯೋಗವಲ್ಲ, ಬದಲಿಗೆ ಸ್ಪಷ್ಟತೆ ಮತ್ತು ಸಮಾಧಾನ. ತಾರಾದೇವಿಯ ತತ್ವ ನಮಗೆ ಕಲಿಸುವುದೇ ಇದನ್ನು.

ಪ್ರತಿ ಕತ್ತಲಲ್ಲೂ ಒಂದು ಬೆಳಕಿನ ಕಿರಣ ಅಡಗಿರುತ್ತದೆ, ಅದನ್ನು ಗುರುತಿಸುವ ತಾಳ್ಮೆ ಬೇಕಷ್ಟೆ. ಇನ್ನೊಂದು ಮುಖ್ಯ ಪಾಠ ಎಂದರೆ ಇತರರಿಗೆ ಕಷ್ಟ ಬಂದಾಗ ದಾರಿ ತೋರುವ, ಆಶ್ರಯ ನೀಡುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದು. ಪ್ರತಿಯೊಬ್ಬರೂ ಇನ್ನೊಬ್ಬರ ಬಾಳಿನಲ್ಲಿ ಒಂದು ತಾರೆ ಆಗಬಲ್ಲರು. ಒಂದು ಮಾತು, ಒಂದು ಸಹಾಯ, ಒಂದು ಸಾಂತ್ವನದ ಸ್ಪರ್ಶದಿಂದ ಕಚೇರಿಯಲ್ಲಿ ಹೊಸದಾಗಿ ಸೇರಿದ ಸಹೋದ್ಯೋಗಿಗೆ ಮಾರ್ಗದರ್ಶನ ನೀಡುವುದು, ನೆರೆಹೊರೆಯವರಿಗೆ ಸಂಕಷ್ಟದಲ್ಲಿ ನೆರವಾಗುವುದು, ಒಬ್ಬಂಟಿಯಾಗಿರುವ ಹಿರಿಯರೊಂದಿಗೆ ಸಮಯ ಕಳೆಯುವುದು, ಇವೆಲ್ಲವೂ ತಾರಾ ತತ್ವದ ಪ್ರಾಯೋಗಿಕ ಅನುಷ್ಠಾನಗಳು. ಪ್ರತಿ ರಾತ್ರಿ ಆಕಾಶ ನೋಡಿದಾಗ ನಕ್ಷತ್ರಗಳಂತೆ ಕತ್ತಲಲ್ಲೂ ಬೆಳಗುವ ಭರವಸೆಯ ಮನೋಭಾವ ಬೆಳೆಸಿಕೊಳ್ಳುವುದೇ ತಾರಾದೇವಿಗೆ ಸಲ್ಲಿಸುವ ನಿಜವಾದ ಆರಾಧನೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಸೌಂದರ್ಯ ಮತ್ತು ಪೂರ್ಣತೆಯ ಸಂಕೇತವಾದ ತ್ರಿಪುರ ಸುಂದರಿ ದೇವಿಯ ಅನುಸಂಧಾನದಲ್ಲಿ ತೊಡಗಿಕೊಳ್ಳಲು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ.

0: ರಿದಮ್ ಪ್ಯಾಡ್ ವಿ ಯಶೋಧರ್, ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಪರ್ವ ಚಿತ್ರದ ಹಾಡು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 6:50 ಮತ್ತೆ ಭೇಟಿಯಾಗೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿಸಿಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25 ಫಿಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೇ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು, ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಆಗಿರೋದರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
0: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 6:50 ಪ್ರೀತಿಯ ಕೇಳುಗರೆ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಈ ನಡುವೆ ಒಂದು ಹಾಡನ್ನು ಕೇಳೋಣ. ಇನ್ನು ಅನೇಕರು ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಸಂದೇಶ ಕಳಿಸ್ತಾ ಇದ್ದೀರಿ. ನಿಮ್ಮ ಮೆಸೇಜ್ಗಳನ್ನು 7:02 ಸೇಫ್ ಡ್ರೈವ್ನ ಗಾನ ಬಜಾನಾ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ಓದಲಾಗುತ್ತೆ. ಈಗ ಒಂದು ಹಾಡನ್ನು ಕೇಳಿ. ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡು, ಚಿತ್ರ ಅವರ ಧ್ವನಿಯಲ್ಲಿ.

0: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದೆ ಜೀವಿ ಮಾಲತಮ್ಮ, ಆಗ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ತ್ರಾಸದಾಯಕ. ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರದ ಕಾಲ ಅದು. ಆಗ ಸ್ಟೇಜ್ ಮೇಲೆ ಕಂಪನಿ ನಾಟಕಗಳಲ್ಲಿ ಭಾಗವಹಿಸೋದು ಅಬ್ಬಾ. ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತವಾಗಿದ್ದ ಹೆಮ್ಮೆಯ ಕಲಾವಿದರು ಗುಬ್ಬಿ ವೀರಣ್ಣನವರು, ಅವರ ಮಗಳು ಅಂದ್ರೆ ಕಲಾದೇವಿಯ ಕುಟುಂಬ ಜೀವಿ ಮಾಲತಮ್ಮ ಅವರದು. 4ನೇ ವಯಸ್ಸಿನಿಂದಲೇ ಅಭಿನಯ ಜಗತ್ತಿಗೆ ಬಂದರು, ರಂಗಭೂಮಿಯಲ್ಲಿ ದೊಡ್ಡ ಹೆಸರಾದರು. ಜೀವಿ ಮಾಲತಮ್ಮ ಅವರ ಧ್ವನಿ.
1: ನಾವು 4 ವರ್ಷದ ಮಕ್ಕಳಿಂದಲೂ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ವಿ. ಧ್ರುವ ಚರಿತ್ರೆಯೊಳಗೆ ನಮ್ಮಕ್ಕ ಸ್ವರ್ಣಮ್ಮನವರು ಧ್ರುವನ್ ಪಾರ್ಟ್ ಮಾಡೋರು, ನಾನು ಉತ್ತಮನ್ ಪಾರ್ಟ್ ಮಾಡ್ತಿದ್ದೆ. ಕಟ್ಟಿಂದಿಲ್ಲ ಅಂತ ಒಬ್ಬ ಹಾಸ್ಯ ಪಾತ್ರ, ಅದು ನಮ್ಮ ತಂದೆಯವರೇ ಮಾಡ್ತಾಯಿದ್ರು. ಅವರು ಮಕ್ಕಳೇ ಎಲ್ಲಿರಿ ಅಂತ ಸೈಡ್ ನಿಲ್ಲಿ ಕೂಗ್ತಾಯಿದ್ರೆ ಅವ್ ಅಂತ ತೆಗೋರು. ಅದು ಫಸ್ಟ್ನಲ್ಲಿ ತೆಗೆದಾಗ ಅಬ್ಬಬ್ಬಾ ಯಾವುದಪ್ಪ ಅಬ್ಬು ತಾವು ತೆಗು ಅಂತಿದ್ದೆ. ನಾನು ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಡ್ತಾಯಿದ್ರು ನಮ್ಮ ತಂದೆಯವರು. ಹೆಚ್ಚಿಗೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಕ್ಕ ಮಾತಾಡೋದ್ರಿಂದ ಧ್ರುವನ್ ಪಾರ್ಟು ಬಹಳ ಹೆಸರುವಾಸಿಯಾಗಿದ್ರು ನಮ್ಮಕ್ಕ. ಅದರಲ್ಲಿ ಧ್ರುವನ್ ಪಾರ್ಟ್ನಲ್ಲಿ ತಮಿಳು ಕಡೆ ಅಂತೂ ವಾಡಾ ಧ್ರುವ ಅಂತಲೇ ಕರಿತಿದ್ರು. ಬಹಳ ಹೆಸರು ತಗೊಂಡ್ವಿ, ನಮ್ಮ ಮಕ್ಕಳಲ್ಲೇ ಹೆಸರು ತಗೊಂಡ್ವಿ. ಇವಾಗ ನಮಗೆ ಹಾಗೆ ಮಾಡಿಸಿದ್ದು ಎಷ್ಟು ನಮಗೆ ಎಷ್ಟು ಒಳ್ಳೇದಾಯಿತು ಅಂತ ಹೇಳ್ತೀವಿ ಮಕ್ಕಳಲ್ಲಿ. ನಾವು ಅಯ್ಯೋ ಇವ್ರಿಗೆ ಏನಾದ್ರು ಜ್ವರ ಗಿರ ಬರಬಾರ್ದ, ನಮ್ಮ ತಂದೆಯವ್ರಿಗೆ ಮಲ್ಕೊಳ್ಳೋರು, ಜ್ವರ ಬಂದರೆ ಓದ್ಕೊಂಡು ಆದರೂ ಮಲ್ಕೊಳ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ನಮಗೆ ಒಳ್ಳೆ ನಿದ್ರೆ ಆ ಟೈಮಲ್ಲಿ ನಾವು ಅಪ್ಪ ಅವ್ರ ಪಕ್ಕ ಮಲ್ಕೊಳ್ತಿದ್ವಿ. ಅವಾಗ ಮುದ್ದಾಡ್ಬಿಟ್ಟು ಏನಮ್ಮ ಆ ಪಾರ್ಟು ಹಾಡಿತ್ತಲ್ಲ ಅದು ಹಾಡಪ್ಪ ಮರಿ ಅಂತ ಹೇಳೋರು. ನನಗೆ ಮೊದಲನೇ ಕೃಷ್ಣದು ಬಾರೋ ಬಾರೋ ಬಾಲಕ ರೆಡಿಯ ಅದು ಹಾಡು, ಆ ಹಾಡು ನನಗೆ ಹೇಳ್ಕೊಡೋರು. ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ, ಸಾರಿ ಸೇರಿ ಮೀರಿದ ಬಿಸತಳು ಪಾಲನು ಮೊಸರನ್ನು ಪೀರುವ, ಬಾರೋ ಬಾರೋ ಬಾಲಕ ರೆಡಯ್ಯ ಪಾಲನು ಮೊಸರನ್ನು ಪೀರುವ. ಈ ರೀತಿ ಹಾಡುಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಮ್ಮಕ್ಕನಿಗೆ 2ನೇ ಕೃಷ್ಣಂದು ಬಾಲ

0: ಪ್ರಿಯ ಸಖ ಬಲ ಬಲ ನೀ ನೋಡಲು ಪ್ರಿಯ ಸಖ. ಈ ತಾಲೀಮ್ ಅವ್ರು ಕೊಡೋರು. ನಮಗೆ ನಿದ್ರೆ, ಅಯ್ಯೋ ಮಲಕಂಡ್ರೆ ಸಾಕಪ್ಪ ಅಂತ ಅಂದ್ರೆ, ಆದರೂ ಬಿಡದಲ್ಲೇ ಹೇಳಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಬೇಸ್ ಜಾಣ ಮರಿಗಳು ಅಂತ ಅಂದ್ಬಿಟ್ಟು ಮಲಕಳಿ ಮಲಕಳಿ ಅಂತ ಮಲಗಿಸೋದು. ಇವಾಗ ನಮಗೆ ಒಳ್ಳೆ ಹೆಸರು ಬಂದೇವಲ್ಲ ನಮಗೆ ನೋಡಿ, ನಮ್ಮ ತಂದೆಯವರು ನಮ್ಮ ತಂದೆಯವರು ಮಾಡಿದ್ದು ಇವಾಗ ನಮ್ಗೆ ಅನುಭವ ಬರುತ್ತಲ್ಲ ಎಷ್ಟು ಒಳ್ಳೇದಾಯಿತು ಅಂತ. ಹಾಗೆ ನಮ್ಮ ತಂದೆಯವರು ಆ ರೀತಿ ನಮಗೆ ನಾಟಕದಲ್ಲಿ ಸಣ್ಣ ಮಕ್ಕಳಿಂದಲೇ ತರಬೇತಿ ಮಾಡಿದ್ದು, ನಮ್ಗೆ ಆಹಾರ ಊಟ ಉಪಚಾರ ಎಣ್ಣೆ ನೀರು ಇವುಗಳಲ್ಲಿ ನಮ್ಮಮ್ಮ ಅವರನ್ನು ಪಾಠದಾರರೇ. ಆದ್ರೆ ನಮ್ಮ ಪೋಷಣೆ ಮಾಡಬೇಕಲ್ಲ, ನಮ್ಮನ್ನು ಚೆನ್ನಾಗಿ ತಯಾರು ಮಾಡಬೇಕಲ್ಲ, ನಾಟಕಕ್ಕೆ ತಯಾರು ಮಾಡಿದ್ವಿ ನಾಟಕಕ್ಕೆ ತಯಾರಿ. ಆದ್ರಿಂದ ಅವರನ್ನು ನಮಗೆ ಬಹಳ ಚೆನ್ನಾಗಿ ತರಬೇತಿ ಮಾಡಿದ್ರು. ಹುಡುಗರಲ್ಲಿ ಮಕ್ಕಳು ಗಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು, ಆಮೇಲೆ ಪ್ರೌಢ ಆದಮೇಲೆ ಸಖಿಯರಿಂದ ರಾಣಿ ಪಾರ್ಟ್ಗಳಿಗೆ ಶುರು ಮಾಡಿಕೊಂಡು. ಸಂತೋಷ ಪ್ರಸಂಗ ಅಂದರೆ ಮೈಸೂರಿನಲ್ಲಿ ದಸರಾ ಟೈಮ್ನಲ್ಲಿ ನಮ್ಮ ಕಂಪ್ನಿ ಎಲ್ಲಿದ್ರೂ ಮೈಸೂರಿಗೆ ಬಂದ್ಬಿಡೋದು ದಸರಾದಲ್ಲಿ. ಆವಾಗ ಅರಮನೆಯೊಳಗೆ ಮಹಾರಾಜರು ನಾಟಕಗಳು ಆಡಿಸೇ ಆಡಿಸೋರು, ಪ್ರತಿಯೊಂದು ನಾಟಕನೂ ಆಡಿಸಿದ್ರು. ಆವಾಗ ಒಂದು ಗುಣಕಲಿ ಅಂತ ಮಹಾತಾಯಿ ಅಂತಲೂ ಹೆಸರು ಅದಕ್ಕೆ. ಅದರಲ್ಲಿ ನಾನೊಂದು ಕರಿ ಹುಡಿ ಕರಿ ಮೇಕಪ್ ಮಾಡಿಕೊಂಡು ಅದು ಮಾಡ್ತಾಯಿದ್ದೆ ಪಾರ್ಟು. ಸರಿ, ಆಮೇಲೆ ಮುಗಿದ್ಮೇಲೆ ಕೊನೆಯಲ್ಲಿ ಮಹಾರಾಜರು ಹೋಗ್ಬೇಕಾದ್ರೆ ಅವರಿಗೆ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದು ರೂಢಿ. ಅದು ನಾವು ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡಿದ್ವಿ. ಆವಾಗ ವೀರಣ್ಣವರೇ, ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿ ಪಾಠ ಮಾಡ್ತಾರೆ ವೀರಣ್ಣವರೇ, ನೀವು ಬಹಳ ಅದೃಷ್ಟವಂತರು ಅಂತ ಹೇಳಿದ್ರು. ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಆಗೋಯಿತು. ಸರಿ, ಆವಾಗ ನಮಸ್ಕಾರ ಮಾಡ್ಬೋದು. ಏ ಬೇಡ ಬೇಡಿ, ಬಣ್ಣ ಕರಿ ಬಣ್ಣ ಕರಿ ಬಣ್ಣ, ಕಾಲಿಗೆ ಮಹಾಸ್ವಾಮಿಗಳಿಗೆ ಕಾಲಿಗೆಲ್ಲ ಬಣ್ಣ ಆಗಿಬಿಡುತ್ತೆ, ಬೇಡ ಬೇಡ ಬೇಡ ಅಂದರು. ಇರಲಿ ಮಾಡಲಿ ವೀರಣ್ಣರೇ ಮಾಡಲಿ ಅಂದರು. ಅವಾಗ ನಮ್ಮ ಭಕ್ತಿಪೂರ್ವಕವಾಗಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿದಮ್ಮ. ಅದು ಅದರಷ್ಟು ಸಂತೋಷ ನಮಗೆ ಇನ್ಯಾವುದು ಏನು ಕೊಟ್ಟರು ಅಂದರೆ ನಮಗೆ ಸಿಗೋದಿಲ್ಲ. ಅವರು ಒಂದು ಪ್ರೀತಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದರೆ ನಮ್ಗೆ ಅದೊಂದು ಹೆಮ್ಮೆ. ಏನು ಕೊಟ್ಟರು ತೃಪ್ತಿ ಇರಲ್ಲಮ್ಮ ನಮಗೆ, ಅವರು ಒಂದು ಮಾತಿನಿಂದ ನಮ್ಗೆ ಅಷ್ಟು ತೃಪ್ತಿ ಆಗ್ಬಿಡೋದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜಿವಿ ಮಾಲತಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
1: ಇದು 102.9 ಎಫ್ಎಂ, ಸಮಯ 7 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳು ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದರು. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ಮಧ್ಯಂತರ ವೃತ್ತಿಪರ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅವರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026ಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಬೃಂದಾವನ ಉದ್ಯಾನವನದಲ್ಲಿ ಇದೇ 16-21ರವರೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 2026-27 ಸಾಲಿನ ಬರಗಾಲದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ರೈತರಿಗೆ ವಿತರಿಸಲಾಗುವ ಬರ ಪರಿಹಾರದ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಗದಗ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ ತಿಳಿಸಿದ್ದಾರೆ. ಪತ್ರ ವ್ಯವಹಾರ ಸೇರಿದಂತೆ ಅಂಚೆ ಇಲಾಖೆಯ ವಿವಿಧ ಸೇವೆಗಳನ್ನು ಗ್ರಾಹಕರು ತಮ್ಮ ಮನೆಯ ಸಮೀಪದಲ್ಲಿಯೇ ಸುಲಭವಾಗಿ ಪಡೆಯಲು ಅಂಚೆ ಸೇವಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಗ್ರಾಹಕರು ಅವುಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಹೊಸಪೇಟೆಯ ಜಿಲ್ಲಾ ಕಾರಾಗೃಹದಲ್ಲಿ ಇಂದು ಒಳಾಂಗಣ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಮಯ 7:04. ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಕೇಳುಗರೆ, ಇವತ್ತು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ದಸರಾ ಸಂದರ್ಭದಲ್ಲಿ ಮೈಸೂರು ಸೌಂದರ್ಯ ಸವಿಯೋಣ ಬನ್ನಿ ಅಂತ ಹೇಳಿ ಮೈಸೂರಿಗೆ ಭೇಟಿ ನೀಡಿದರೆ ಯಾವೆಲ್ಲ ಸ್ಥಳಗಳಿಗೆ ನೀವು ಹೋಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾಹಿತಿಯನ್ನು ತಿಳ್ಕೊಂಡ್ವಿ. ಒಂದಷ್ಟು ಹಾಡುಗಳನ್ನು ಸಹ ಕೇಳ್ತಾ ಸಾಗತ್ವಿ. ಹೌದು ಕೇಳುಗರೆ, ಮೈಸೂರಿಗೆ ಭೇಟಿ ನೀಡಿದರೆ ಮೊದಲನೇದಾಗಿ ನೋಡಬೇಕಾಗಿರೋದು ಮೈಸೂರು ಅರಮನೆ, ಆಮೇಲೆ ಚಾಮುಂಡಿ ಬೆಟ್ಟ. ಆನಂತರ ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ, ಬೃಂದಾವನ ಉದ್ಯಾನದ ಬಗ್ಗೆ. ಹಾಗೆ ಮೈಸೂರು ಮೃಗಾಲಯದ ಬಗ್ಗೆನೂ ನಾವು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಸಾಕಷ್ಟು ಸ್ಥಳಗಳು ಬಾಕಿ ಇವೆ, ಕಾರಂಜಿ ಕೆರೆ, ಕುಕ್ಕರಳ್ಳಿ ಕೆರೆ, ಹೀಗೆ ಇನ್ನೊಂದು ರೈಲ್ವೆ ಮ್ಯೂಸಿಯಂ ಸಹ ಇದೆ. ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಒಂದು ಹಾಡು ಕೇಳಿ.

ಇಲ್ಲೊಂದು ಆಲಾಪ ಬರುತ್ತಲ್ಲ, ಅದು ಮಾಲ್ಗುಡಿ ಶುಭಾ ಅವರ ಆಲಾಪ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ಒಳ್ಳೆಯ ಹಾಡನ್ನ ಕೇಳಿದ್ವಿ. ಈಗ ಮೈಸೂರು ರೈಲು ಮ್ಯೂಸಿಯಂ ಬಗ್ಗೆ ತಿಳ್ಕೊಳ್ಳೋಣ. ರೈಲು ಪ್ರಯಾಣವನ್ನ ಇಷ್ಟಪಡೋರ್ಗಾಗಿ ಈ ಮೈಸೂರು ರೈಲು ಮ್ಯೂಸಿಯಂ ಇದೆ. ಮತ್ತೆ ಹಳೆಯ ರೈಲು ಇಂಜಿನ್ಗಳು, ರೈಲ್ವೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನ, ಹಾಗೆ ಹಿಂದಿನ ಕಾಲದ ರೈಲು ಪ್ರಯಾಣದ ನೆನಪನ್ನ ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಈಗಂತೂ ಟ್ರೈನ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಂದ್ರೆ ವೇಗದ ರೈಲುಗಳನ್ನ ನಾವು ಈ ಯುಗದಲ್ಲಿ ನೋಡ್ಬೋದು. ಹಿಂದಿನ ಕಾಲದ ರೈಲುಗಳ ವಿನ್ಯಾಸ ಇರ್ಬೋದು, ಅವುಗಳ ಇತಿಹಾಸ ಇರ್ಬೋದು, ಇವುಗಳನ್ನ ತಿಳ್ಕೊಳ್ಳೋದಕ್ಕೆ ಅದೊಂದು ವಿಶೇಷವಾದ ಸ್ಥಳ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ತಂತ್ರಜ್ಞಾನ, ಸಾರಿಗೆಯ ಬೆಳವಣಿಗೆಯನ್ನ ಪರಿಚಯಿಸೋದಕ್ಕೆ ಇದು ಉಪಯುಕ್ತ ತಾಣ. ಮೈಸೂರು ರೈಲ್ವೆ ಮ್ಯೂಸಿಯಂ ಬಗ್ಗೆ ತಿಳ್ಕೊಂಡ್ವಿ. ಕೆಳಗ್ರೆ ನೀವೇನಾದ್ರೂ ಮೈಸೂರಿಗೆ ಭೇಟಿ ನೀಡಿದ್ರೆ ನಿಮ್ಗೆ ಯಾವ ಸ್ಥಳ ಅಚ್ಚುಮೆಚ್ಚು, ಯಾಕೆ ಅಚ್ಚುಮೆಚ್ಚು ಅಂತ ಹೇಳಿ ನಮ್ಗೆ ಬರೆದು ಕಳಿಸಿ. ನಮ್ಮ ಸಂಖ್ಯೆ 9483091091.

ಚಲಿಸುವ ಮೋಡಗಳು ಚಿತ್ರದ ನೀನೆಲ್ಲೋ ನಾನಲ್ಲೇ ಗೀತೆಯನ್ನ ಕೇಳ್ತಾ ಇದ್ದೀರಲ್ವಾ? ಈ ಹಾಡನ್ನ ಈ ಸಮಯ ಪ್ರಸಾರ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನದು ಕಾರಣ, ಏನ್ ವಿಶೇಷತೆ ನೋಡೋಣ. ಮೆಸೇಜ್ ಮಾಡಿ ತಿಳಿಸಿ 9483091019.

ಚಲಿಸುವ ಮೋಡಗಳು ಚಿತ್ರದ ಈ ಹಾಡನ್ನ ಈ ಸಮಯ ಯಾಕೆ ಪ್ರಸಾರ ಮಾಡಿದ್ದು, ಇದಕ್ಕೊಂದು ಕಾರಣ ಇದೆ ತಿಳಿಸಿ ಅಂದಿದ್ದಕ್ಕೆ ವಿಜಯ್ ಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಮೆಸೇಜ್ ಮಾಡಿದರೆ, ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ಚಿತ್ರೀಕರಣಗೊಂಡಂತಹ ಹಾಡು ಅಂತ. ಹೌದು ಕೇಳಿದ್ರೆ, ಈ ಒಂದು ಚಿತ್ರ ಆದ ಹಾಡೇನಿದೆ, ಈ ಹಾಡಲ್ಲಿ ಸಾಕಷ್ಟು ಮೈಸೂರಿನ ಸ್ಥಳಗಳನ್ನು ನಾವು ನೋಡಬಹುದು. ಮೈಸೂರಿನ ಸ್ಥಳಗಳನ್ನು ದಸರಾ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೀವಿ. ಇನ್ನು ಕಾರಂಜಿ ಕೆರೆ, ನಗರದ ಗದ್ದಲದಿಂದ ಸ್ವಲ್ಪ ದೂರ ಇರಬೇಕು, ಪ್ರಕೃತಿಯ ಸವಿಯನ್ನು ಆಸ್ವಾದನೆ ಮಾಡಬೇಕು ಅಂದರೆ ಅಂಥವರಿಗೆ ಕಾರಂಜಿ ಕೆರೆ ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಕೆರೆ, ಹಸಿರು ಪರಿಸರ ಇರುತ್ತೆ, ಪಕ್ಷಿಗಳ ಕಲರವ ಇರುತ್ತೆ, ಇದೆಲ್ಲ ಪ್ರಕೃತಿ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವು ಕ್ಷಣ ಈ ಮೊಬೈಲ್ ಫೋನನ್ನು ಪಕ್ಕಕ್ಕೆ ಇಟ್ಟು ಈ ಪ್ರಕೃತಿಯ ಒಂದು ಸೊಬಗನ್ನು ಇಲ್ಲಿ ಸವಿಬಹುದು. ಪಕ್ಷಿಗಳ ಕಲರವನ್ನು ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ, ಮತ್ತು ತಂಗಾಳಿಯ ಸ್ಪರ್ಶ ಇರುತ್ತೆ ಅಲ್ಲಿ. ಆಮೇಲೆ ನೀರಿನ ಅಲೆಗಳು, ಬೇಕು ಅಂದರೆ ಬೋಟಿಂಗ್ ಸಹ ಮಾಡಬಹುದು. ಒಂದು ಸುಂದರ ಸ್ಥಳ ಕಾರಂಜಿ ಕೆರೆ.

0: ಕೆಳಗರೆ ಚಿತ್ರಗೀತೆಗಳ ಜೊತೆಗೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಮೈಸೂರಿನ ಒಂದು ಸುಂದರ ಸ್ಥಳಗಳನ್ನು ಪರಿಚಯ ಮಾಡ್ಕೊಳ್ತಿದ್ವಿ. ಕೊನೆಯದಾಗಿ ಬನ್ನಿ ಮಂಟಪದ ಬಗ್ಗೆ ನಾವು ಮಾತಾಡಲೇಬೇಕು. ಇದು ದಸರಾ ಸಂಭ್ರಮದ ಮತ್ತೊಂದು ತಾಣ ಅಂತಲೇ ಹೇಳ್ಬೋದು ಈ ಬನ್ನಿ ಮಂಟಪ. ಮೈಸೂರು ದಸರಾ ಸಮಾರೋಪದ ಒಂದು ಸಂದರ್ಭದಲ್ಲಿ ಇಲ್ಲಿ ಪಂಜಿನ ಕವಾಯತ್ತು ಸಹ ನಡೆಯುತ್ತೆ. ಇದು ಪ್ರಮುಖ ಆಕರ್ಷಣೆ. ಶಿಸ್ತು, ಸಾಹಸ, ಬೆಳಕಿನ ವೈಭವ, ದೇಶಭಕ್ತಿಯ ಭಾವನೆಗಳು ಇವೆಲ್ಲವನ್ನು ಒಟ್ಟಿಗೆ ಅನುಭವಿಸಬೇಕು ಅಂದರೆ ಬನ್ನಿ ಮಂಟಪಕ್ಕೆ ನಾವು ಹೋಗಬೇಕು. ಕೆಳಗರೆ ದಸರಾ ಅಂದರೆ ಕೇವಲ ಹಬ್ಬದ ಆಚರಣೆ ಅಲ್ಲ, ಅದು ನಮ್ಮ ಪರಂಪರೆ, ಸಾಮೂಹಿಕ ಸಂಭ್ರಮ, ಹಾಗೆಯೇ ಸಾಂಸ್ಕೃತಿಕ ಹೆಮ್ಮೆ ಅಂತಲೇ ಹೇಳ್ಬೋದು. ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಭೇಟಿ ನೀಡಬೇಕು ಅಂತ ಅಂದ್ಕೊಂಡಿದ್ರೆ ಏನು ಅಧಿಕೃತ ಕಾರ್ಯಕ್ರಮಗಳಿದೆ ಆ ವೇಳಾಪಟ್ಟಿಯನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಪ್ರವಾಸವನ್ನು ಕೈಗೊಂಡ್ರೆ ಖಂಡಿತ ನಿಮ್ಮ ಪ್ರವಾಸ ಉತ್ಸಾಹಭರಿತವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಅನೇಕರು ಮೆಸೇಜ್ ಮಾಡಿದಿರಿ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ದಸರಾಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟವಾಯಿತು ಅಂತ ಹೇಳಿ. ಇನ್ನು ನಾಗಶೆಟ್ಟಿ ಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ ಮನೋಹರ್ ಅವರು. ಇವ್ರು ಹೇಳ್ತಾರೆ, ನನಗೆ ಚಾಮುಂಡಿ ಬೆಟ್ಟ ತುಂಬ ಇಷ್ಟ, ಬೆಟ್ಟ ಹತ್ತೋದು ಅಂದರೆ ಇಷ್ಟ ಕಾಲ್ನಡಿಗೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ, ಇವರು ಸಹ ಸಂದೇಶ ಕಳಿಸಿದರೆ, ಕಳೆದ ವರ್ಷ ಮೈಸೂರು ದಸರಾಗೆ ನಾವು ಹೋಗಿದ್ವಿ, ಫ್ಯಾಮಿಲಿ ಸಮೇತ ಹೋಗಿದ್ವಿ. ಅಲ್ಲಿ KRS ತುಂಬ ಅದ್ಭುತವಾಗಿ ಇದೆ, ಜೊತೆಗೆ ಚಾಮುಂಡಿ ಬೆಟ್ಟ ಇರ್ಬೋದು, ಮೈಸೂರು ಅರಮನೆ ಲೈಟಿಂಗ್ಸ್ ಎಲ್ಲವನ್ನ ನೋಡಿದ್ವಿ ಅಂತ ಇವರು ತಮ್ಮ ನೆನಪುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಹ ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನು ತಿಳಿದುಕೊಂಡ್ವಿ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನು ವಿಜಯ್ಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಇವರು ಸಹ ಮೆಸೇಜ್ ಮಾಡಿದರು. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ ಇವರು ಮೆಸೇಜ್ ಮಾಡಿ ಕಾರ್ಯಕ್ರಮ ಕೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಾಮುಂಡೇಶ್ವರಿ ನಗರ ಲಗ್ಗೆರೆ ಇಲ್ಲಿಂದ ಮಂಜು, ಮುನಿ, ನಂಜೇಗೌಡ ಇವರೆಲ್ಲರೂ ಮೆಸೇಜ್ ಮಾಡಿದರು. ಜೊತೆಗೆ ಅನಿಲ್ ಮಂಗಳೂರಿನಿಂದ ಸಂದೇಶ ಕಳಿಸಿದರೆ, ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಸಮಯ 7:22 ಗಳಾಗ್ತಿದೆ. ಕೇಳೋಣ ಕಗ್ಗದ ಸಿರಿ ಕಾರ್ಯಕ್ರಮ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀಮ್ಮರಳಿ ಕಟ್ಟಲರಿತವನೇ. ಒಡೆಯದಿರು ತಳಹದಿಯ ಸರಿವಡಿಪೆನದನೆಂದು ಸಡಲಿಸುವ ನೀಮ್ಮರಳಿ ಕಟ್ಟಲರಿತವನೇ. ಗಿಡವ ಸರಿ ಬೆಳೆಯಿಸಲು ಬುಡವ ಕೀಳುವುದು ಸರಿಯೇ? ದುಡುಕದಿರು ತಿದ್ದಿಕೆಗೆ ಮಂಕುತಿಮ್ಮ. ಗಿಡವ ಸರಿ ಬೆಳೆಯಿಸಲು ಬುಡವ

ಸುಧಾರಣೆ ಮಾಡಿಬಿಡಬೇಕು ಎಂಬ ಒಂದೇ ಹುಚ್ಚಿನಲ್ಲಿ ಮನುಷ್ಯನ ಸ್ವಭಾವ, ಹಿಂದಿನ ಚರಿತ್ರೆ, ಆ ಜಾಗದ ಒಂದು ಸಂಸ್ಕಾರ, ಆಚಾರ, ವಿಚಾರ ಯಾವುದನ್ನೂ ಗಮನಿಸದೆ ಎಲ್ಲವನ್ನ ತಳಕಳಕಾಗಿ ಮಾಡಿಬಿಡೋ ಒಂದು ಯೋಜನೆಯನ್ನು ಹಾಕ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಡೆಯದಿರು ತಳಹದಿಯ ಸರಿಪಡಿಸುವನೆಂದು, ಅಂದರೆ ಒಂದು ಮನೆಯನ್ನು ಸರಿಪಡಿಸ್ತೀನಿ ಅಂತ ಹೇಳಿಬಿಟ್ಟು ಅದರ ಒಂದು ಪಾಯವನ್ನೇ ನೀನು ಒಡೆದು ಹಾಕಿಬಿಟ್ರೆ ನಿನಗೆ ಪುನಃ ಇಟ್ಟಿಗೆಯ ಕಟ್ಟಡವನ್ನು ಕಟ್ಟೋದಿಕ್ಕೆ ನಿನಗೆ ಸಾಧ್ಯವೇ, ನಿನಗೆ ಮನೆ ಕಟ್ಟಲು ಬರುತ್ತೇ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ಯೋಚನೆಯನ್ನ ಮಾಡು ನೀನು, ಗಿಡವ ಸರಿ ಬೆಳೆಸಲು ಬುಡವ ಕೀಳುವರೇನು. ಒಂದು ಗಿಡ ತುಂಬಾ ಚೆನ್ನಾಗಿ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಅದರ ಬೇರಿಗೆ ನೀರ್ ಹಾಕಬೇಕು ಅಂತ ಹೇಳ್ತಾರೆ. ಆ ಸುಧಾರಕ ಅತ್ಯುತ್ಸಾಹದಿಂದ ಅಯ್ಯೋ ಬೇರೆ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಗಿಡವನ್ನ ಅಗೆದು ತೆಗೆದು ಆ ಬೇರಿಗೆ ನೀರ್ ಹಾಕಿದ್ರೆ ಏನಾಗತ್ತೆ, ಯಾವ ಪ್ರಯೋಜನವೂ ಬರೋದಿಲ್ಲ. ನಿತ್ಯ ತೆಗೀತಾ ಇದ್ರೆ ಗಿಡವೇ ಸತ್ತು ಹೋಗತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ದುಡುಕದಿರು ತಿದ್ದಿಕೆಗೆ, ಬದಲಾವಣೆ ಮಾಡೋದಕ್ಕೆ ಹೋಗಿ ದುಡುಕಿದ್ರೆ ಏನಾಗತ್ತೆ, ಆ ದುಡುಕಿನಿಂದ ನೀನು ಮಾಡುವ ಒಂದು ಕೆಲಸ ವಿನಾಶಕ್ಕೆ ಕಾರಣವಾಗತ್ತೆ. ಅಲ್ಲಿ ಬೇಕಾದದ್ದು ವಿವೇಕ, ವಿವೇಕದಿಂದ ಚಾತುರ್ಯದಿಂದ ನೀನು ಕಾರ್ಯವನ್ನ ಮಾಡಬೇಕೇ ಹೊರತು ಆತುರತೆಯಿಂದ ನೀನು ಕಾರ್ಯವನ್ನ ಮಾಡೋದಕ್ಕೆ ಹೋದ್ರೆ ಮಾಡುವ ಕೆಲಸ ಮಣ್ಣಾಗತ್ತೆ ಹೊರತು ಹೊನ್ನಲ್ಲ ಎಂಬ ಸಂದೇಶವನ್ನು ಇಲ್ಲಿ ಡಿವಿಜಿಯವರು ಕೊಡ್ತಾರೆ.

ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಮೃಗಶೇಷವಿರುವನಕ ಜಗಳ ತಪ್ಪದು ಜಗದಿ, ಹಗೆಗೆ ಕೊಲದವರು ಹಸಿವಿಂದ ಕೊಂದಾರು. ಟಗುರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ. ಟಗರು ಜೂಜೋ ಸಭೆಯ ರಗಳೆಯೋ ಕುಸ್ತಿಯೋ, ಸ್ವಗಜನಕ್ಕೆ ರಣರಂಗ ಮಂಕುತಿಮ್ಮ.

0: ಮನುಷ್ಯನಲ್ಲೂ ಮೃಗ ಶೇಷವಿರುತ್ತೆ. ಅಂದರೆ ಮನುಷ್ಯ ನಾಗರಿಕನಾಗಿ ರೂಪುಗೊಂಡಂತೆ ಅವನು ಎಲ್ಲ ಭಾವನೆಗಳನ್ನು ಅದುಮಿಡ್ತಾ ಹೋಗ್ತಾನೆ. ಹೀಗೆ ಮನುಷ್ಯನ ಒಳಗೆ ಆ ಭಾವನೆಗಳು ಹೆಪ್ಪಿಕೊಂಡು ಕೂತ್ಕೊಂಡ್ಬಿಡತ್ತೆ. ಕ್ರೌರ್ಯ, ಹಿಂಸೆ, ಭಯ, ಕರುಣೆ ಮೊದಲಾದ ಭಾವನೆಗಳು ಅವನಲ್ಲಿ ಅಡಗಿ ಕುಳಿತಿದೆ, ಆದರೆ ಅದು ಹೊರಬೇರಬೇಕು. ಆದರೆ ನಾಗರಿಕತೆಯ ಮುಖವಾಡವನ್ನು ಧರಿಸಿರೋ ಅಂತಹ ಮನುಷ್ಯನಿಗೆ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವನು ಏನು ಮಾಡ್ತಾನೆ, ಸಿನಿಮಾ, ನಾಟಕ, ಕೋಳಿ ಜಗಳ, ಟಗರು, ಕಾಳಗ, ಜೂಜು ಅಥವಾ ಎಲ್ಲಾದರೂ ಗಲಾಟೆ ನಡೀತಾ ಇದ್ರೆ ಸಭೆಯಲ್ಲೋ ಅಥವಾ ಒಂದು ರಸ್ತೆಯಲ್ಲೋ ಅಲ್ಲಿ ಉತ್ಸುಕನಾಗಿ ಆ ಮಾರಾಮಾರಿ ಆಗ್ತಾ ಇರೋ ಒಂದು ಫೈಟಿಂಗ್ ಅನ್ನ ನೋಡ್ತಾ ಕೂತ್ಕೋತಾನೆ. ಯಾಕೆ ಮನುಷ್ಯನಿಗೆ ಇಷ್ಟೊಂದು ಆ ಒಂದು ಮಾರಾಮಾರಿ ಫೈಟಿಂಗ್ ಇಷ್ಟ ಆಗತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ, ಹಾಗೆ ಅವನು ನೋಡ್ತಾ ಇದ್ದಾಗ ಅವನಲ್ಲಿ ಅಡಗಿರುವ ಒಂದು ಹಿಂಸೆ, ಅವನಲ್ಲಿ ಅಡಗಿರುವ ಒಂದು ಕ್ರೌರ್ಯ ಆ ಭಾವದ ವಿರೇಚನವಾಗತ್ತೆ. ವೈದ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ವಿಷವೇ ವಿಷಾಪಹಾರಿ ಎಂಬಂತೆ ಎಲ್ಲ ರಸಗಳು ಕೂಡ ಉಪಶಮನ ಹೊಂದತ್ತೆ. ಯಾರಿಗೆ ಮಕ್ಕಳಿಲ್ಲದೆ ಒಂದು ಮಕ್ಕಳನ್ನ ಲಾಲಿಸಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವರಿಗೆ ಸಿನಿಮಾದಲ್ಲೋ ನಾಟಕದಲ್ಲೋ ಮಕ್ಕಳನ್ನ ಮುದ್ದು ಮಾಡ್ತಾ ಇರೋದನ್ನ ನೋಡಿದಾಗ ನಾವೇ ಮುದ್ದು ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಆಗ ಆ ಭಾವನೆ ಉಪಶಮನವಾಗತ್ತೆ. ಈ ರೀತಿಯಲ್ಲಿ ಎಲ್ಲವೂ ಆ ಒಂದು ಕ್ರೌರ್ಯ, ಹಿಂಸೆ ಅದನ್ನೆಲ್ಲವನ್ನು ಅವನು ನೋಡಿ ತನ್ನ ಮನಸ್ಸಿನ ಭಾವನವನ್ನು ವಿರೇಚನ ಮಾಡ್ತಾನೆ. ಹಾಗಾಗಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಸೊಗ ಜನಕ್ಕೆ ರಣರಂಗ. ಆ ಒಂದು ರಣರಂಗ ಅಂದ್ರೆ ಆ ಕುಸ್ತಿ ಫೈಟಿಂಗ್ ಅನ್ನ ಉತ್ಸುಕವಾಗಿ ಯಾಕೆ ನೋಡ್ತಾರೆ ಅಂದ್ರೆ ಮನಸ್ಸಿಗೆ ಒಂದು ರೀತಿಯ ಒಂದು ತೃಪ್ತಿ ಅವರಿಗೆ ಸಿಗತ್ತೆ. ಆ ಮೃಗ ಶೇಷ ಮನಸ್ಸಿನಲ್ಲಿ ಯಾವ ಮೃಗೀಯ ಭಾವನೆಗಳು ಅಡಗಿರತ್ತೋ ಆ ಭಾವನೆಗಳೆಲ್ಲವೂ ಕೂಡ ಅವರಲ್ಲಿ ತಣಿದು ಹೋಗತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
2: ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ.
3: ಬಾಲ್ಯದಲ್ಲಿ ಮಕ್ಕಳ ಬಾಯಲ್ಲಿ ಉಲಿಯುವ ಚಂದದ ಮಾತುಗಳಲ್ಲಿ ಇದು ಒಂದು. ಬೇಸಿಗೆ ರಜೆ ಬಂತು ಅಂದ್ರೆ ಮಕ್ಕಳಿಗೆ ಅಜ್ಜಿಯ ಮನೆಯೇ ಬೇಕು. ಅಜ್ಜಿ ತಾತನ ಪ್ರೀತಿಯ ಮಾತು, ಹೇಳುವ ಕತೆ, ಅವರ ಕೈರುಚಿಗೆ ಸರಿಸಾಟಿ ಇಲ್ಲ.
1: ಅಜ್ಜಿ ಅತ್ತ ಇತ್ತಳು, ಮೊಮ್ಮಗಳು ಪಿತಾ ಇತ್ತಳು.
3: ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆಯೇ ಎಂಬ ಗಾದೆ ಮಾತು ಸಹ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ, ಹಣ, ಆಸ್ತಿ ಎಲ್ಲವನ್ನ ಕೊಡಬಹುದು, ಆದರೆ ನಿಸ್ವಾರ್ಥದಿಂದ ಪ್ರೀತಿ ವಾತ್ಸಲ್ಯದ ಧಾರೆ ಎರೆಯೋದು ಮಾತ್ರ ಅಜ್ಜಿ ಅಂದ್ರು. ಹಿರಿಯರನ್ನ ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆಯೇ.

ಇದು 102.9 FM. ಕೆಲವರೇ, ನಮ್ಮ ಮುಂದಿನ ಕಾರ್ಯಕ್ರಮಗಳ ಕಡೆಗೆ ಒಂದು ಚಿತ್ತ ಹರಿಸೋದಾದ್ರೆ 7:35 ಅಂದರೆ ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 7:45 ಗಾನ ಭಜನದಲ್ಲಿ ಒಂದೆರಡು ಚಿತ್ರಗೀತೆಯನ್ನು ಕೇಳೋಣ. ಇನ್ನು ರಾತ್ರಿ 8:02 ಭಾವಚಿತ್ತಾರ, ಇದರಲ್ಲಿ ಭಾವಗೀತೆಗಳನ್ನು ನೀವು 8:02 9:00 ಕೇಳಬಹುದು. ಈ ರಾತ್ರಿ 9:15 ಹಿಂದಿ ಮೆಲೋಡಿಸ್, ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. 10:02 ಪ್ರೇಮ ನಿನಾದ, ಈ ಕಾರ್ಯಕ್ರಮದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳನ್ನು ಕೇಳಬಹುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬೇಕು ಅಂದರೆ 102.9 FM ಟ್ಯೂನ್ ಮಾಡಿರಬೇಕು. ಸಮಯ 7:35 ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, 7:45 ಮತ್ತೆ ಗಾನ ಭಜನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರ್ ಅನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು ವೈದ್ಯಕೀಯ ಖರ್ಚುಗಳನ್ನು

0: ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ ಐಎಫ್ಎಲ್ ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಯೇಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಶವಾಣಿ ಕನ್ನಡ 102.9 ಎಫ್ಎಂ. ಸಮಯಾಗಿದೆ 7:47.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನೀಗ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಇಶ್ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಬರೆದಿರೋದು ಉಪೇಂದ್ರ. ಗೀತೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಈ ಸಂಜೆಯ ನೀರವ ಸಮಯದಲ್ಲಿ ಇಂತಹ ಹಾಡುಗಳು ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ. ಮುಂದಿನ ಹಾಡು ಪರ್ವ ಚಿತ್ರದ್ದು, ದಿವ್ಯ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ,

7:55 ಮುಂದಿನ ಹಾಡು ಶಿಶಿರ ಚಿತ್ರದ್ದು. ಆ ಲಕ್ಷ್ಮೀ ಮನಮೋಹನ್ ಅವರ ಧ್ವನಿಯಲ್ಲಿ ಈ ಹಾಡಿದೆ. ಕೇಳಿದ್ರೆ ಈ ಹಾಡನ್ನ ಗಮನಿಸ್ತಾ ಹೋಗಿ, ಈ ಹಾಡಲ್ಲಿ ಮಕ್ಕಳ ನಗು ಇದೆ. ಮಕ್ಕಳ ನಗುವನ್ನ ಕೇಳೋದಕ್ಕೆ ಎಷ್ಟು ಚೆಂದ ಅನ್ಸುತ್ತೆ ಗೊತ್ತಾ? ಈ ಹಾಡನ್ನ ಕೇಳಿ.

0: ಗಾನ ಬಜಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಲಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇಂದು ರೈತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಮಣಿಪುರದ ಕಾಂಗ್ರೆಸ್ ಸಂಸದ ಪ್ರಾಧ್ಯಾಪಕ ಡಾ ಅಂಗೋಮ್ ಚೋ ಬಿಮೋಲ್ ಅಕೋಯಿಜಂ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಇಂದು ನವದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತು. ಮರಾಠಿಯ ಹಿರಿಯ ನಟಿ ಹಾಗೂ ಲಾವಣಿ ಕಲಾವಿದೆ ಮಧು ಕಾಂಬಿಕರ್ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಪುಣೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಅವರ ಅಂತ್ಯಕ್ರಿಯೆ ಇಂದು ಪುಣೆಯಲ್ಲಿ ನೆರವೇರಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಕಮಲಾಪುರ ಪದವಿ ಪೂರ್ವ ಕಾಲೇಜು ತಂಡ ಕೂಡ್ಲಿಗಿ ಪಿಯು ಕಾಲೇಜು ತಂಡವನ್ನು 18 ಅಂಕಗಳ ಅಂತರದಿಂದ ಮಣಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 8:03. ಇನ್ನೀಗ ಕಾರ್ಯಕ್ರಮ ಭಾವಚಿತ್ತಾರ. ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಆರಂಭದ ಗೀತೆಯಾಗಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ.

ಭಾವಚಿತ್ತಾರ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ

ಎಳೆ ಬೆಳದಿಂಗಳು ಮರದಡಿ ಬರೆದಿದೆ ನೆಳಲಿನ ಚಿತ್ತಾರ ಅಂತ ಹೇಳಿ ಮೊದಲನೇ ಸಾಲು. ಈ ಹಾಡಿನ ಅರ್ಥ ಎಷ್ಟು ಚೆಂದ ಇದೆ ನೋಡಿ. ಮೇಲ್ಗಡೆಯಿಂದ ಬಿಸಿಲು ಬರಲಿ ಅಥವಾ ಬೆಳದಿಂಗಳು ಬರಲಿ, ಆ ಎಲೆಯ ನೆರಳಿರುತ್ತಲ್ಲ ಅದು ಗೋಡೆ ಮೇಲಿರ್ಬೋದು ಅಥವಾ ನೆಲದ ಮೇಲಿರ್ಬೋದು, ಒಂದು ರೀತಿ ಚಿತ್ತಾರ ಯಾರೋ ಬರೆದಿದ್ದಾರೆ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವರು ಕವಿಗಳು ಹೇಳ್ತಾರೆ ಈ ರೀತಿ ಅಂದರೆ ಮೇಲಿನ ಬಿಸಿಲಿಗೆ ಬೆಳದಿಂಗಳಿಗೆ ಆ ನೆರಳಿನ ಎಲೆಯ ನೆರಳಿರುತ್ತಲ್ಲ ಅದು ಚಿತ್ತಾರ ಥರ ಇರೋದನ್ನ ನೋಡ್ಬಿಟ್ಟು ಇದೊಂದು ರೀತಿ ತೊಗಲು ಗೊಂಬೆ ಆಟ ಅಂತಲೂ ಹೇಳ್ತಾರೆ. ಈ ಗೊಂಬೆಗಳು ಹೇಗೆ ತೊಗಲು ಗೊಂಬೆ ಆಟ ಸ್ಕ್ರೀನ್ ಮೇಲೆ ಕಾಣುತ್ತೆ ಹಾಗೆ ಎಲೆಗಳು ಸಹ ಕುಣಿಯುತ್ತವೆ ಅನ್ನೋದು ಗಾಳಿಗೆ ಮತ್ತು ಬಿಸಿಲಿನ ಒಂದು ನೆರಳಿಗೆ ಅಂತ ಹೇಳಿ ಒಳ್ಳೆಯ ಹಾಡನ್ನು ಕೇಳಿದ್ವಿ. ಇನ್ನೀಗ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯ ಭಾವಗೀತೆ.

ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೆ, ಶಿಲೆಯಲ್ಲವಿ ಗುಡಿಯೋ ಕಲೆಯ ಬಲೆಯು, ಎಷ್ಟು ಚಂದದ ಹಾಡನ್ನು ಕೇಳಿದ್ವಿ ಅಲ್ವಾ. ಇದರ ರಚನೆ ಕುವೆಂಪು ಅವರದಾಗಿತ್ತು, ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ. ಇನ್ನೀಗ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ಭಾವಗೀತೆ.

ಈ ಭಾವಗೀತೆಗಳೇ ಹಾಗೆ ಭಾವನೆಯನ್ನ ತುಂಬಾ ಚೆಂದವಾಗಿ ಹಾಡಿನ ಮೂಲಕ ವ್ಯಕ್ತಪಡಿಸತ್ವೆ. ಈಗಷ್ಟೇ ಒಂದು ಹಾಡನ್ನ ಕೇಳಿದ್ರಿ, ಆ ಹಾಡಿನ ತಾತ್ಪರ್ಯ ಎಷ್ಟು ಚೆಂದ ಇತ್ತು ನೋಡಿ. ಬಾಗಿಲಿಗೆ ನೀ ಬಂದು ಒಲವನ್ನ ನೀಡ್ತೀನಿ ಅಂದ್ರೂ ಸಹ ಬಾ ಒಳಗೆ ಅಂತ ನಾನು ಕರೀಲಿಲ್ಲ, ಈಗ ನಾನು ಹಂಬಲಿಸ್ತಾ ಇದ್ದೀನಿ ಆದ್ರೆ ನೀನೇ ಇಲ್ಲ ಅಂತ ಹೇಳಿ. ಹೌದಲ್ವಾ, ನಾವು ಪ್ರೀತಿಯನ್ನ ಕೊಡ್ಲಿಕ್ಕೆ ಬಂದಾಗ ಬೇಡ ಅಂತೀವಿ, ಮತ್ತೊಂದು ಸಂದರ್ಭದಲ್ಲಿ ನಾವು ಪ್ರೀತಿ ಬೇಕು ಅಂತ ಬಯಸಿದ್ರು ಕೊಡುವವರೇ ಆ ಕ್ಷಣದಲ್ಲಿ ಇರೋದಿಲ್ಲ. ಈ ಒಂದು ಭಾವಾರ್ಥವನ್ನ ಭಾವಗೀತೆ ಒಳಗೊಂಡಿತ್ತು. ಮುಂದಿನ ಭಾವಗೀತೆ

ಯಾಕೋ ಕಾಣೆ ರುದ್ರ ವೀಣೆ. ನೋಡಿ, ಕಾಣೆ ವೀಣೆ ಪ್ರಾಸಪದಗಳು ಎಷ್ಟು ಚೆಂದ ಇದೆ ಈ ಭಾವಗೀತೆಯಲ್ಲಿ ಅಂತ. ಇನ್ನೀಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಭಾವಗೀತೆಯನ್ನ ಕೇಳಿ, ಚಿನ್ಮಯಿ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ರಚನೆಯೊಂದನ್ನು ಕೇಳಿದ್ರಿ. ಇನ್ನೀಗ ಸಿ ಅಶ್ವಥ್ ಅವರದೇ ಧ್ವನಿಯಲ್ಲಿ ಮತ್ತೊಂದು ಭಾವಗೀತೆಯನ್ನು ಕೇಳಿ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

ಪ್ರಶ್ನೆಯೊಂದಿಗೆ ಮುಕ್ತಾಯವಾದಂತಹ ಭಾವಗೀತೆ ಇದಾಗಿತ್ತು. ಇನ್ನೀಗ ಹೆಚ್ ಎಸ್ ವೆಂಕಟೇಶ ಮೂರ್ತಿಯವರ ರಚನೆಯ ಭಾವಗೀತೆ ಹಾಡಿದ್ದಾರೆ ಪ್ರತಿಮಾ ಆತ್ರೇಯ.

ಪ್ರೀತಿಯ ಕೇಳುಗರೆ, ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ. ಸಮಯ 9 ಗಂಟೆ ಆಗ್ತಾ ಇದೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 9:15ಕ್ಕೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

9:34 ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ದಿಲ್ ಹೈ ಕೆ ಮಂತಾನಾ ಹೀನ್ ಚಿತ್ರದ ಹಾಡು ಹಾಡಿದ್ದಾರೆ ಅನುರಾಧ ಪೌಡ್.

9:40 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಕ್ರಿಮಿನಲ್ ಚಿತ್ರದ್ದು, ಕುಮಾರ್ ಸಾನು ಹಾಗೂ ಅಲ್ಕಾಯಾಗ್ನಿಕ್ ಅವರ ಧ್ವನಿಯಲ್ಲಿ.

ಇವತ್ತಿನ ಹಿಂದಿ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂತ ಕೊಪ್ಪಳ ತಾಲೂಕಿನಿಂದ ಸಂದೇಶ ಕಳಿಸಿರೋದು ಜ್ಞಾನ ಸಿಂಹಾಸನ್ ಅವರು. ಹಾಗೆ ನಮಸ್ಕಾರ, ಎಲ್ಲ ಹಿಂದಿ ಹಾಡುಗಳು ಇಷ್ಟವಾದವು ಅಂತ ಹೇಳಿ ಅಂಬುಜಾ ಮಳಕೇಡಕರಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೇಳುಗರೆ, ವಿವಿಧ ಭಾರತಿ ಇರೋದೇ ನಿಮ್ಮನ್ನ ಮನರಂಜಿಸೋಕೆ, ಶಿಕ್ಷಣ ಮಾಹಿತಿಯನ್ನ ನೀಡೋದಕ್ಕೆ. ಕೇಳ್ತಾನೆ ಇರಿ, ಇದು 102.9 FM.

ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶ ಕಳಿಸಿದ್ರು, ಇವತ್ತು ಹಿಂದಿ ಹಾಡುಗಳನ್ನು ಕೇಳಿ ಖುಷಿಯಾಯಿತು ಅಂತ ಹೇಳಿ ಕೇಳಿದ್ರೆ ಹೀಗೆ ಕೇಳ್ತಾ ಇರಿ. ವಿಧ ವಿಧವಾದ ಕಾರ್ಯಕ್ರಮಗಳು ನಮ್ಮ ವಿವಿಧ ಭಾರತಿಯಿಂದ ನಿಮಗಾಗಿ ಮೂಡಿಬರುತ್ತೆ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳನ್ನು ಕೇಳಬಹುದು. ಇದು 102.9 FM.

0: ಸಮಯ 10 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಪತ್ರ ವ್ಯವಹಾರ ಸೇರಿದಂತೆ ಅಂಚೆ ಇಲಾಖೆಯ ವಿವಿಧ ಸೇವೆಗಳನ್ನು ಗ್ರಾಹಕರು ತಮ್ಮ ಮನೆಯ ಸಮೀಪದಲ್ಲಿಯೇ ಸುಲಭವಾಗಿ ಪಡೆಯಲು ಅಂಚೆ ಸೇವಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಗ್ರಾಹಕರು ಅವುಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಇತ್ತೀಚೆಗೆ ಜಪಾನ್ನಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ 27 ಪದಕಗಳನ್ನು ಗೆದ್ದ ಭಾರತೀಯ ಸೇನೆಯ 3 ಸೇವೆಗಳ ಕ್ರೀಡಾಪಟುಗಳ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸನ್ಮಾನಿಸಿದರು. ಈ ಕ್ರೀಡಾಪಟುಗಳು 6 ಚಿನ್ನ, 11 ಬೆಳ್ಳಿ ಮತ್ತು 10 ಕಂಚಿನ ಪದಕಗಳನ್ನು ಗೆದ್ದರು. ಇದು ಭಾರತದ ಒಟ್ಟಾರೆ 85 ಪದಕಗಳ ಸಂಖ್ಯೆಗೆ ಮತ್ತು 4ನೇ ಸ್ಥಾನಕ್ಕೆ ಗಣನೀಯ ಕೊಡುಗೆ ನೀಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕದ ನೂತನ ರಾಜ್ಯಪಾಲರನ್ನಾಗಿ ನೇಮಿಸಿದ್ದಾರೆ. ಇದೇ ವೇಳೆ ಕೇರಳದ ರಾಜ್ಯಪಾಲರಾಗಿ ಓಂ ಪ್ರಕಾಶ್ ಮಾಥುರ್, ತಮಿಳುನಾಡಿನ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಒಡಿಶಾದ ರಾಜ್ಯಪಾಲರಾಗಿ ಬ್ರಜ್ಮೋಹನ್ ರಾಮ್, ಉತ್ತರಾಖಂಡದ ರಾಜ್ಯಪಾಲರಾಗಿ ಡಾ ದಲ್ಸಿಂಗ್ ಬಿಸೇನ್ ಹಾಗೂ ಸಿಕ್ಕಿಂನ ರಾಜ್ಯಪಾಲರಾಗಿ ದುಷ್ಯಂತ್ ಗೌತಮ್ ನೇಮಕಗೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.
0: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 10:03. ಇದು ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಗೀತೆಗಳನ್ನು ನಾವು ಕೇಳ್ತೀವಿ. ಅದರ ಜೊತೆಗೆ ಒಂದು ಆಸಕ್ತಿದಾಯಕ ವಿಷಯದ ಕುರಿತಾಗಿ ಮಾತಾಡ್ತಾ ಸಾಕ್ತೀವಿ. ಏನಿದೆ ಇವತ್ತಿನ ವಿಷಯ? ಆರಂಭದ ಒಂದು ಹಾಡನ್ನು ಕೇಳಿ ಬನ್ನಿ, ನಂತರ ಇವತ್ತಿನ ವಿಷಯ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಟ್ಯೂನ್ ಮಾಡಿಯೇ ಇರಿ, ಇದು 102.9 ಎಫ್ಎಂ.

ತಂಗಾಳಿಯಂತೆ ಬಾಳಲ್ಲಿ ಬಂದೆ ಬದುಕಲ್ಲಿ ಏಕಾಂಗಿ ಆದಾಗ, ಇಂತಹ ಸುಂದರವಾದ ಸಾಲುಗಳಿತ್ತಲ್ವಾ ಈ ಹಾಡಲ್ಲಿ. ಕೇಳುಗರೆ, ಇವತ್ತಿನ ಪ್ರೇಮ ನೀನಾದ ಕಾರ್ಯಕ್ರಮದ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಸಂಗಾತಿಯಿಂದ ನೀವು ನಿಮ್ಮ ಬದುಕಲ್ಲಿ ಅಳವಡಿಸಿಕೊಂಡಂತಹ ವಿಚಾರ ಇರಬಹುದು, ಗುಣ ಇರಬಹುದು, ನಡವಳಿಕೆ ಇರಬಹುದು, ಏನು ಅನ್ನೋದು. ನಿಮ್ಮ ಬಾಳ ಸಂಗಾತಿಯಿಂದ ನೀವು ನಿಮ್ಮ ಬದುಕಲ್ಲಿ ಅಳವಡಿಸಿಕೊಂಡಿರುವಂತಹ ವಿಚಾರ, ಗುಣ, ನಡವಳಿಕೆ, ಇದ್ರ ಬಗ್ಗೆನೇ ಇವತ್ತು ಪ್ರೇಮ ನೀನಾದ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಒಮ್ಮೆ ಯೋಚನೆ ಮಾಡಿ ಕೇಳುಗರೆ, ನಿಮ್ಮ ಸಂಗಾತಿಯನ್ನ ಭೇಟಿ ಆಗೋಕ್ಕೂ ಮೊದಲು ನೀವು ಹೇಗಿದ್ರಿ, ಈಗ ಹೇಗಿದ್ದೀರಿ, ನಿಮ್ಮಲ್ಲಿ ಆಗಿರುವಂತಹ ಬದಲಾವಣೆಗಳಿಗೆ ಅವರ ಪ್ರಭಾವ ಕಾರಣ ಆಗಿರುತ್ತೆ ಅಲ್ವಾ? ಯಾಕಂದ್ರೆ ನಮ್ಮ ಜೊತೆ ಇರೋರು ನಿರಂತರವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ಇರ್ತಾರೆ. ಸೊ ಆ ಒಂದು ಪ್ರಭಾವ ಏನು? ಬಹುಶಃ ನೀವು ಮೊದಲು ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡ್ಕೊಳ್ತಾ ಇರಬಹುದು, ಆದರೆ ನಿಮ್ಮ ಸಂಗಾತಿಯ ತಾಳ್ಮೆಯ ಗುಣ ಇದೆಯಲ್ಲ, ಅದು ನಿಮ್ಮನ್ನು ಬದಲಾವಣೆ ಮಾಡಿರ್ಬೋದು, ನಿಮ್ಮಲ್ಲಿಯೂ ಸಹ ತಾಳ್ಮೆಯನ್ನು ತಂದಿರಬಹುದು. ಈ ರೀತಿಯ ವಿಚಾರಗಳು ನಿಮ್ಮಲ್ಲಿ ಯಾವುದು, ಯಾವ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ. ನೀವು ಸಹ ಮೆಸೇಜ್ ಮಾಡ್ಬೋದು 9483091029 ಈ ಸಂಖ್ಯೆಗೆ ಸಂದೇಶ ಕಳಿಸ್ಬೋದು. ಕರೆ ಮಾಡಿ ಮಾತಾಡ್ತೀನಿ ಅಂದರೆ 0802237888 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಚಿಕ್ಕದಾಗಿ ತಿಳಿಸ್ಬೋದು.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ, ನಿಮ್ಮ ಸಂಗಾತಿಯಿಂದ ನಿಮ್ಮ ಬಾಳಲ್ಲಿ ಆದಂತಹ ಬದಲಾವಣೆ ಏನು, ಅಥವಾ ನಿಮ್ಮ ನಡವಳಿಕೆಯಲ್ಲಿ ಆದಂತಹ ಬದಲಾವಣೆಗಳು ಏನು, ಯಾವ ಒಂದು ಹೊಸ ನಡವಳಿಕೆಯನ್ನ ರೂಢಿಸ್ಕೊಂಡ್ರಿ ಅನ್ನೋದು. ಕೆಳಗರೆ ನೋಡಿ, ಮೊದಲು ಯಾವುದಕ್ಕೂ ಧೈರ್ಯನೇ ಇರೋದಿಲ್ಲ, ಆದರೆ ಬಾಳ ಸಂಗಾತಿ ನೀಡಿದಂತಹ ಒಂದು ಪ್ರೋತ್ಸಾಹದ ನುಡಿ ಇರಬಹುದು, ಅಥವಾ ಧೈರ್ಯ ತುಂಬುವಂತಹ ಮಾತುಗಳಿರ್ಬೋದು, ಅವು ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದಕ್ಕೆ ಹುರಿದುಂಬಿಸುತ್ತೆ ಅಂತ ಹೇಳ್ಬೋದು. ಸೊ ಅಂತಹ ಬದಲಾವಣೆ ಅಂದರೆ ಧೈರ್ಯವನ್ನು ಮೂಡಿಸಬಹುದು ನಮ್ಮಲ್ಲಿ ಅಂತ ಹೇಳಿ. ಹೀಗೆ ಅನೇಕ ಗುಣಗಳು ಇರುತ್ತೆ. ಸೊ ಯಾವ ಒಂದು ಗುಣವನ್ನು ನೀವು ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಒಂದು ಸಂಗಾತಿಯಿಂದ ಅಂತ ಹೇಳಿ ನಮಗೆ ಮೆಸೇಜ್ ಮಾಡಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳೋಣ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಬಾಳಿಗೆ ಜೊತೆಯಾದಾಗ ಏನು, ಒಬ್ಬ ಸಂಗಾತಿ ಬಾಳಿಗೆ ಜೊತೆಯಾದಾಗ ಏನೆಲ್ಲ ಬದಲಾವಣೆಗಳಾಗತ್ತೆ, ಆ ರೀತಿಯ ಹಾಡುಗಳ ಜೊತೆಗೆ ನಮ್ಮ ಮಾತುಗಳು ಇರುತ್ತೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ.

ಸಂಗಾತಿಯಿಂದ ಕಲಿಯುವ ಪಾಠಗಳು ಅಂದಾಗ ಅದು ಪ್ರೀತಿ ಮತ್ತು ಭಾವನೆಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂದ್ಕೊಳ್ಳೋದಕ್ಕಿಂತ ಅದು ಬದುಕಿನ ಜವಾಬ್ದಾರಿಗಳಿಗೂ ಸಂಬಂಧಿಸಿದ್ದಿರಬಹುದಲ್ವಾ? ಕೆಲವರು ಹಣವನ್ನು ಜಾಗರೂಕತೆಯಿಂದ ಖರ್ಚು ಮಾಡೋದೇ ಇಲ್ಲ, ಹೇಗೆ ಬೇಕಂದ್ರೆ ಖರ್ಚು ಮಾಡ್ತಾರೆ. ಅಂದರೆ ಭವಿಷ್ಯಕ್ಕಾಗಿ ನಾವು ಉಳಿತಾಯ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನು ಬಹುಶಃ ಸಂಗಾತಿಯಿಂದ ಕಲೀಲಿಕ್ಕೆ ಸಾಧ್ಯ ಆಗಿರಬಹುದು. ಅಥವಾ ಒಂದು ಕಡಿಮೆ ಸೌಲಭ್ಯಗಳಿಂದ ನಾವು ಜೀವನವನ್ನು ಸುಂದರವಾಗಿ ಕಳಿಬೇಕು ಅಂತಲೂ ಅಂದ್ಕೊಳ್ಳೋರು ಸಾಕಷ್ಟು ಜನ ಇರ್ತಾರೆ. ಹೀಗೆ ಸಂಗಾತಿ ಹಣದ ಮೌಲ್ಯವನ್ನು ಕಲಿಸಬಹುದು, ಬದುಕಿಗೆ ಜವಾಬ್ದಾರಿಯನ್ನು ನೀಡಬಹುದು. ಈ ರೀತಿಯ ಯಾವ ಬದಲಾವಣೆ ನಿಮ್ಮಲ್ಲಾಗಿದೆ ಅನ್ನೋ ಪ್ರಶ್ನೆಗೆ ಅನೇಕರು ಮೆಸೇಜ್ ಮಾಡಿದ್ದೀರಿ. ನನ್ನ ಬಾಳ ಸಂಗಾತಿಯಿಂದ ಇಷ್ಟೆಲ್ಲ ವಿಚಾರಗಳನ್ನು ನಾನು ಕಲ್ತಿದ್ದೀನಿ ಅಂತ ತುಂಬ ಸಂತೋಷವಾಗಿ ನೀವು ಮೆಸೇಜ್ ಮಾಡ್ತಾ ಇದ್ದೀರಿ. ನಿಮ್ಮ ಸಂದೇಶಗಳನ್ನು ಓದ್ತೀನಿ ಕೇಳಿದ್ರಿ. ಈಗ ಒಂದು ಹಾಡನ್ನು ಕೇಳೋಣ.

ನಿಮ್ಮ ಸಂಗಾತಿಯಿಂದ ನೀವು ನಿಮ್ಮ ಬದುಕಲ್ಲಿ ಅಳವಡಿಸಿಕೊಂಡ ವಿಚಾರ, ಗುಣ, ನಡವಳಿಕೆ ಯಾವುದು ಅನ್ನೋ ಪ್ರಶ್ನೆ ಆಗಿತ್ತು. ಅದು ತಾಳ್ಮೆನ, ಪ್ರಾಮಾಣಿಕತೆನ, ಸಮಯ ಪಾಲನೆನ, ಅಥವಾ ಕಾಳಜಿ ಮಾಡೋದ, ಅಥವಾ ನೀವು ಅವರಿಂದ ಧೈರ್ಯವನ್ನು ಕಲ್ತ್ರ, ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋ ಗುಣವನ್ನು ಬೆಳೆಸ್ಕೊಂಡ್ರ. ಇನ್ನೂ ಒಂದು ಗುಣ ಇದೆ ಅಂದರೆ ನಮ್ಮ ತಪ್ಪನ್ನು ನಾವು ತಿದ್ದುಕೊಂಡು ಕ್ಷಮೆ ಕೇಳಬೇಕು ಅನ್ನೋ ಒಳ್ಳೆಯ ಗುಣ, ಇದನ್ನು ಅವರಿಂದ ಕಲ್ತ್ರ. ಈ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳಿ ಎಂದಿದ್ದಕ್ಕೆ ಸಾಕಷ್ಟು ಜನರು ಮೆಸೇಜ್ ಮಾಡಿದಿರಿ. ಈ ಏರು ಪೇರಿನ ಜೀವನದಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಬಹಳ ಮುಖ್ಯ. ನನ್ನ ಮಡದಿಯಿಂದ ಹೊಂದಾಣಿಕೆ ಮತ್ತು ತಾಳ್ಮೆಯನ್ನು ಕಲಿತೆ ಅಂತ ಹೇಳಿ ಮನು ಧನಶ್ರೀ ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾನು ಬದುಕಿನಲ್ಲಿ ಏಕಾಂಗಿಯಾಗಿದ್ದೆ, ಜೊತೆ ಜೊತೆಯಾಗಿ ನನ್ನ ಬಾಳ ಸಂಗಾತಿ ನನ್ನ ಬದುಕಿನಲ್ಲಿ ಎಂಟ್ರಿಯನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾ ಇರೋದು ಮಂಗಳೂರಿನ ಮಂಗಳೇಶ ಸ್ವಾಮಿಯವರು. ಇನ್ನು ಬಿ ಎಸ್ ಬೈರ ಹನುಮಯ್ಯ ವಿನಾಯಕನಗರ ರಾಮನಗರದಿಂದ ಸಂದೇಶ ಕಳಿಸಿದರೆ, ಅಕ್ಕಪಕ್ಕದವರ ಮೇಲೆ ನಂಬಿಕೆ ಇಡೋದು ತುಂಬ ಕಷ್ಟ, ಯಾರ ಜೊತೆ ಹೇಗಿರಬೇಕು, ಎಷ್ಟು ಮಾತಾಡಬೇಕು, ಮಾತಿಗೂ ಮುನ್ನ ಎಚ್ಚರಿಕೆಯನ್ನು ಅಂದರೆ ಜಾಗ್ರತೆಯನ್ನು ಹೇಗೆ ವಹಿಸಬೇಕು ಅನ್ನೋದನ್ನು ಮೂಡಿಸಿದ್ದು ಮಡದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನನ್ನ ಪ್ರೇಮ ಸಂಗಾತಿಯನ್ನು ಭೇಟಿಯಾಗುವ ಮೊದಲು ನನ್ನಲ್ಲಿ ಅಷ್ಟಾಗಿ ಶಿಸ್ತು, ತಾಳ್ಮೆ, ಸಂಯಮ ಇರ್ತಾ ಇರಲಿಲ್ಲ. ಆ ಒಂದು ತಾಳ್ಮೆಯನ್ನು ಕಲಿಸಿದ್ದು, ಶಿಸ್ತನ್ನು ಕಲಿಸಿದ್ದು ನನ್ನ ಬಾಳ ಸಂಗಾತಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಯಾರು, ಉಮೇಶ್ ಅವರು. ನೋಡಿ ಎಷ್ಟರ ಮಟ್ಟಿಗೆ ಇವರು ತಮ್ಮ ಬಾಳ ಸಂಗಾತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರಿಂದ ಇಷ್ಟೆಲ್ಲ ಏನು ಪಾಠಗಳನ್ನು ಕಲ್ತಿದ್ದೀನಿ ಅಂದರೆ ಇವರು ಅವ್ರ ಮೇಲೆ ಕೊಡುವಂತಹ ಒಂದು ನಂಬಿಕೆ ಇರ್ಬೋದು, ಒಂದು ಪ್ರೀತಿ ಇರ್ಬೋದು ಎಷ್ಟು ಅಂತ ಗೊತ್ತಾಗತ್ತೆ. ಕೆಳಗರೆ ಹೀಗೆ ನೀವು ಸಹ ನಿಮ್ಮ ಸಂಗಾತಿಯಿಂದ ನೀವು ಏನು ಬದಲಾದಂತಹ ಯಾವುದಾದ್ರೂ ಸಂಗತಿಗಳು ಇದ್ದರೆ ನಮಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಮಾತಾಡ್ತೀನಿ ಅಂದರೆ ಖಂಡಿತ ಕಾಲ್ ಮಾಡ್ಬೋದು. 0802237788 ಈ ಒಂದು ಸಂಖ್ಯೆಗೆ.

ಎಂತಹ ಸುಮಧುರವಾದ ಹಾಡು, ಜೊತೆಗೆ ಅರ್ಥಪೂರ್ಣ ಹಾಡು ಅಂತ ಹೇಳ್ಬೋದು. ಬಾಳು ಬೆಳಕಾಯಿತು ಅಂದ್ರೆ ಸಂಗಾತಿಯಿಂದ ನನ್ನ ಬಾಳು ಬೆಳಕಾಯಿತು ಅಂತ ಹೇಳಿ ಸಂಗಾತಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಳ್ಳೆಯ ಹಾಡನ್ನ ಕೇಳಿದ್ರಿ. ಹಾಗೆ ನೀವು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ಸಂಗಾತಿ ಅಂದ್ರೆ ಕೇವಲ ಜೀವನ ಹಂಚಿಕೊಳ್ಳುವ ವ್ಯಕ್ತಿಯಲ್ಲ, ಬದುಕನ್ನ ಹೇಗೆ ಪ್ರೀತಿಸಬೇಕು, ಸಹಿಸಬೇಕು ಮತ್ತೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲಿಸುವ ಗುರು ಅಂತ ಹೇಳಿ ಚಂದ್ರಕಾಂತ್ ಚಂದಾಪುರ ಕಲಬುರಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಮೆಸೇಜ್ ಮಾಡಿದರೆ, ನನ್ನ ಬಾಳ ಸಂಗಾತಿ ನನ್ನ ಜೀವನದಲ್ಲಿ ಪದಾರ್ಪಣೆ ಮಾಡಿದ ಮೇಲೆ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದೀನಿ. ಮೊದಲಿಗೆ ಕೋಪ ತಾಪ ಸಿಟ್ಟು ದುಡುಕು ಇವೆಲ್ಲವೂ ಬಹಳಷ್ಟು ಇತ್ತು. ಸಂಗಾತಿ ಬಂದ ಮೇಲೆ ಕ್ರಮೇಣ ಎಲ್ಲವೂ ಕಡಿಮೆ ಆಯಿತು, ಇಬ್ಬರು ಅನ್ಯೂನ್ಯವಾಗಿ ಇದ್ದೀವಿ. ಇದು ನನ್ನ ಸಂಗಾತಿಯಿಂದ ನಾನು ಕಲಿತಂತಹ ಪಾಠ ಅಂತ ಹೇಳಿ ಇವರು ಸಂದೇಶವನ್ನು ಕಲಿಸ್ಕೊಟ್ಟಿದ್ದಾರೆ. ಓಕೆ, ಹಾಗೆ ನನ್ನ ಬಾಳ ಸಂಗಾತಿಯಿಂದ ನಾನು ಬದಲಾಗಿದ್ದು ತಾಳ್ಮೆ ಮತ್ತು ಆಕ್ಟಿವ್ನೆಸ್, ಆಕ್ಟಿವ್ ಆಗಿರಬೇಕು ಅಂತನ್ನೋದನ್ನು ಹೇಳ್ಕೊಟ್ಟಿದ್ದು, ಜನರೊಂದಿಗೆ ಹೇಗೆ ಬೆರಿಬೇಕು ಅಂತನೂ ನನ್ನ ಸಂಗಾತಿ ಹೇಳ್ಕೊಟ್ಟಿದ್ದು ಅಂತ ಸತೀಶ್ ಉಡುಪಿಯಿಂದ ಸಂದೇಶ ಕಳಿಸಿದರೆ, ಪ್ರೇಮನಿನಾದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮೋನಿಕಾ ಮೆಸೇಜ್ ಮಾಡಿದರೆ. ಹೀಗೆ ನೀವು ಸಹ ನಿಮ್ಮ ಸಂಗಾತಿಯಿಂದ ನೀವು ಅಳವಡಿಸಿಕೊಂಡಂತಹ ಒಂದು ಒಳ್ಳೆಯ ಗುಣ ಇದ್ದರೆ ಆ ಗುಣ ಯಾವುದು ಅನ್ನೋದನ್ನು ನಮಗೆ ಮೆಸೇಜ್ ಮೂಲಕ ತಿಳಿಸಿ 9483091021

10:38 ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಂಗಾತಿಯಿಂದ ನಾವು ಏನನ್ನ ಕಲ್ತ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮನ್ನ ನಾವು ಪ್ರೀತಿಸೋದನ್ನ ಸಂಗಾತಿ ಕಲಿಸಿರ್ಬಹುದಲ್ವಾ? ಯಾಕಂದ್ರೆ ನಾವು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀವಿ, ಕೆಲಸದ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡ್ತೀವಿ, ಆದರೆ ನಮ್ಮ ಬಗ್ಗೆ ನಾವು ಯೋಚಿಸೋದನ್ನ, ಕೇರ್ ಮಾಡೋದನ್ನ ಮರೆತು ಬಿಡ್ತೀವಿ. ನಮ್ಮ ಆಸೆಗಳಿಗೆ ನಾವು ಸಮಯನೇ ಕೊಡೋದಿಲ್ಲ, ನಮ್ಮ ಸಂತೋಷವನ್ನ ಯಾವಾಗಲೂ ಮುಂದೂಡ್ತಾ ಇರ್ತೀವಿ, ನಾವು ವಿಶ್ರಾಂತಿ ಬೇಕು ಅಂದ್ರೂ ಅದನ್ನ ಕಡೆಗಣಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಸಂಗಾತಿ, ನಿನಗೂ ಸಮಯ ಬೇಕು, ನಿನ್ನ ಇಷ್ಟವಾದ ಕೆಲಸ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸು ಅಂತ ಹೇಳಿ ಬದಲಾವಣೆಯನ್ನ ತರಬಹುದು ಅಲ್ವಾ? ಇನ್ನು ನಿಮ್ಮ ಸಂದೇಶಗಳನ್ನು ಓದ್ತೀನಿ ಕೇಳಿದ್ರೆ. ಈಗ ಒಂದು ಸುಂದರವಾದ ಹಾಡನ್ನು ಕೇಳೋಣ. ನೀನು ಬಂದ ಮೇಲೆ ತಾನೇ ಅಂತ ಹೇಳಿ ಹಾಡ್ತಾ ಇದ್ದಾರೆ. ಏನಾಗಿದೆ ಬದುಕಿಗೆ ಸಂಗಾತಿ ಬಂದ ಮೇಲೆ ಈ ಹಾಡಲ್ಲಿ ಕೇಳಿ.

ನೋಡಿ ಸಂಗಾತಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೆಲ್ಲ ಗುಣಗಳನ್ನ ಅಳವಡಿಸ್ಕೊಳ್ತೀವಿ ಅನ್ನೋದನ್ನ ಈ ಒಂದು ಹಾಡಲ್ಲಿ ಕೇಳಿದ್ರಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನನ್ನ ಬಾಳ ಸಂಗಾತಿಯಿಂದ ಕೌಟುಂಬಿಕ ಸಾಮರಸ್ಯ ಕಾಪಾಡಿಕೊಳ್ಳೋದನ್ನ, ಜವಾಬ್ದಾರಿಯನ್ನ ನಿಭಾಯಿಸೋದನ್ನ, ಹಾಗೆ ಬಂಧು ಬಳಗದವರ ಜೊತೆ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತಹ ಕ್ರಮಗಳನ್ನ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ನಾನು ಮದುವೆ ಆಗೋಕ್ಕೂ ಮುನ್ನ ತುಂಬಾನೇ ಸಿಡುಕಿನ ಸ್ವಭಾವದವನಾಗಿದ್ದೆ, ಅಂದರೆ ಸಿಟ್ಟು ಮಾಡ್ಕೊಳ್ತಾ ಇದೆ. ನನ್ನ ಶ್ರೀಮತಿಯವರು ನನ್ನ ಕೈ ಹಿಡಿದ ಮೇಲೆ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ಈಗ ನಾನು ಸಿಡುಕನ್ನು ಕಡಿಮೆ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ನನ್ನ ಜೀವನ ಸಂಗಾತಿಯಿಂದ ನಾನು ಸಾಕಷ್ಟು ವಿಚಾರಗಳನ್ನು ತಿಳಿದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊಂಡೆ, ಆಚಾರ ವಿಚಾರ ಸಂಪ್ರದಾಯಗಳನ್ನು ಕಲ್ತ್ಕೊಂಡೆ ಅಂತ ನಾರಾಯಣ

ಇವರು ಉಲ್ಲಾಳ ಬೆಂಗಳೂರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳ್ತಾ ಇದ್ರೆ, ನನ್ನ ಸಂಗಾತಿಯಿಂದ ನಾನು ನಗೋದನ್ನ ಕಲ್ತ್ಕೊಂಡಿದ್ದೀನಿ, ಈ ನಗು ಅನ್ನೋ ಸಂದೇಶವನ್ನ ಎಲ್ಲರಿಗೂ ಹಂಚ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಂತೂ ಸಂಗಾತಿ ಬಾಳಿಗೆ ಬಂದ ಮೇಲೆ ಅಡುಗೆ ಮಾಡೋದನ್ನು ಕಲಿಬಹುದು, ಕಲಿಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ಮಹೇಶ್ ಹೊಸೂರು ಶಿಕಾರಿಪುರದಿಂದ ಹೇಳ್ತಾ ಇದ್ದಾರೆ, ಮದುವೆ ಆಗೋದಕ್ಕೂ ಮುನ್ನ ನಾನು ತುಂಬ ಸೋಮಾರಿಯಾಗಿದ್ದೆ, ಬೆಳಗ್ಗೆ 8 ಗಂಟೆಗೆ ಏಳ್ತಾ ಇದ್ದೆ, ಮದುವೆ ನಂತರ 5:30ಕ್ಕೆ ಏಳ್ತೀನಿ, ತುಂಬ ಕೆಲಸಗಳನ್ನು ಮಾಡ್ಕೊಳ್ತೀನಿ, ಹಾಗೆ ಸಿನಿಮಾ ಹುಚ್ಚು ತುಂಬಾ ಇತ್ತು, ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ, ಮಾಹಿತಿ ಮನೋರಂಜನೆ ಶಿಕ್ಷಣವನ್ನು ನೀಡುವಂತಹ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ನನ್ನ ಸಂಗಾತಿಯೇ ಪ್ರೇರಣೆ ನೀಡಿದ್ದು, ಸೊ ಅವಳು ಹೇಳಿದ ಹಾಗೆ ನಾನು ಇವಾಗ ಕೇಳ್ತಾ ಇದ್ದೀನಿ, ಇದರಿಂದ ನನಗೆ ಜ್ಞಾನಾರ್ಧನೆ ಉಂಟಾಗಿದೆ ಅಂಥೇಳಿ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನೀವು ತೆಗೆದುಕೊಂಡಿರುವಂತಹ ವಿಷಯ ಚೆನ್ನಾಗಿದೆ, ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಮೇಘ ಧ್ರುವ ಮಮತಾ ಇವರು ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಕೆಳಗುರೆ, ಈಗಷ್ಟೇ ಹಲವಾರು ಸಂದೇಶಗಳನ್ನು ಕಾರ್ಯಕ್ರಮದ ಆರಂಭದಿಂದ ಓದ್ತಾ ಬರಲಾಗಿದೆ. ಅದರಲ್ಲಿ ಗಮನಿಸಿದಂತೆ ಎಲ್ಲರೂ ಸಂಗಾತಿ ಅಂದಾಗ ತನ್ನ ಬಾಳ ಸಂಗಾತಿ ಹೆಂಡತಿಯಿಂದ ಶ್ರೀಮತಿಯವರಿಂದ ಕಲಿತೆ ಅಂತಲೇ ಸಾಕಷ್ಟು ಜನರು ಮೆಸೇಜ್ ಮಾಡ್ತಾ ಇದ್ದಾರೆ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ. ಮತ್ತು ನೀವು ನಿಮ್ಮ ಪ್ರೇಯಸಿಗೆ ಅಥವಾ ನಿಮ್ಮ ಶ್ರೀಮತಿಗೆ ನೀವು ಕೊಡ್ತಿರುವಂತಹ ಗೌರವವನ್ನು ಇದು ತೋರಿಸ್ಕೊಡುತ್ತೆ. ತುಂಬ ಖುಷಿಯಾಯಿತು ನಿಮ್ಮ ಮೆಸೇಜ್ಗಳನ್ನು ಓದಿ. ಈಗ ಒಂದು ಹಾಡನ್ನು ಕೇಳೋಣ.

ಕೇಳುಗರೆ, ಒಂದು ಪ್ರಸಿದ್ಧವಾದ ಮಾತಿದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಹೆಣ್ಣು ಇರ್ತಾಳೆ ಅಂತ ಹೇಳಿ. ಆ ಮಾತನ್ನು ನಮ್ಮ ಕೇಳುಗರು ಪ್ರೂವ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರ ಸಂದೇಶದ ಒಂದು ಸಾರಾಂಶ ಅದೇ ಆಗಿದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಅಥವಾ ಹೆಂಡತಿ ಇರ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಳ್ಳೆಯ ಟಾಪಿಕ್, ಇಷ್ಟ ಆಯಿತು ಅಂತ ಹೇಳಿ ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಸಂದೇಶ ಕಳಿಸಿದರೆ. ಒಬ್ಬರು ಮೆಸೇಜ್ ಮಾಡಿದರೆ, ನನ್ನ ತಂದೆ ತಾಯಿ ಮೃತರಾದ ಸಮಯದಲ್ಲಿ ಅಣ್ಣ ತಮ್ಮಂದರು ಬಂಧು ಬಳಗ ಎಲ್ಲರೂ ನನ್ನ ಕೈ ಬಿಟ್ಟರು, ಆದರೆ ನನಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನನ್ನ ಜೊತೆಗೆ ಇದ್ದಿದ್ದು, ನನ್ನ ಅಭಿವೃದ್ಧಿ ಕೆಲಸಗಳಿಗೆ ಜೊತೆಯಾಗಿದ್ದು ನನ್ನ ಬಾಳ ಸಂಗಾತಿ. ಹಾಗಾಗಿ ಅವರಿಗೆ ನಾನು ಎಂದೆಂದಿಗೂ ಚಿರಋಣಿ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೆಬ್ಬಾಳದ ರಮೇಶ್ ಅವರು ಸಹ ಹಾಡುಗಳು ಇಷ್ಟವಾದವು ಅಂತ ಮೆಸೇಜ್ ಹಾಕಿದ್ದಾರೆ. ರಾಣಿಯವರು ಮೆಸೇಜ್ ಮಾಡಿ ಹೇಳ್ತಾರೆ, ಬದುಕಿನ ಶೈಲಿ, ಹಣದ ನಿರ್ವಹಣೆ, ಸಂಬಂಧಗಳನ್ನು ನಿಭಾಯಿಸುವ ರೀತಿ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಶೈಲಿ, ಎಲ್ಲದ ಒಂದು ಮಹತ್ವದ ವಿಷಯಗಳನ್ನು ನಾನು ಒಬ್ಬ ಆತ್ಮೀಯರಿಂದ ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನು ಕಲಿತಿದ್ದಾರೆ ಅಲ್ವಾ ಇವರು. ಹೀಗೆ ಇನ್ನೊಂದಷ್ಟು ಸಂದೇಶಗಳು ಬಂದಿವೆ. ಈಗ ಮನೆಯನ್ನು ಬೆಳಗಿದೆ ನೀನು ಅಂತ ಹೇಳಿ ಹಾಡುವಂತಹ ಹಾಡನ್ನು ಕೇಳಿ.

ಸಾಕಷ್ಟು ಕೇಳಿದ್ರು ಮೆಸೇಜ್ ಮಾಡಿದ್ದಾರೆ. ಬ್ರಹ್ಮಾನಂದ ರಾನಡೆ ಇವರು ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಇವರು ಹೇಳ್ತಾರೆ, ಹೆಂಡತಿ ಕೇವಲ ಹೆಂಡತಿಯ ಪಾತ್ರವನ್ನು ಮಾತ್ರ ನಿಭಾಯಿಸೋದಿಲ್ಲ, ಅವಳು ತಾಯಿಯಾಗಿ, ತಂಗಿಯಾಗಿ, ಅಜ್ಜಿಯಾಗಿ, ಮಗಳಾಗಿ ಎಲ್ಲ ರೀತಿಯ ರೂಪವಾಗಿ ಗಂಡನನ್ನು ಪ್ರೀತಿಸ್ತಾಳೆ, ದಾರಿಯನ್ನು ತೋರಿಸ್ತಾಳೆ ಅಂತ ತುಂಬ ಒಳ್ಳೆಯ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿರೂಪಾಕ್ಷ ಮಡಿವಾಳರ ಇಂದರಿಗೆ ಕೊಪ್ಪಳದಿಂದ ಸಂದೇಶ ಕಳಿಸಿದರೆ, ನನ್ನ ಹೆಂಡತಿ ಬಂದ ಬಳಿಕ ನನ್ನ ಜೀವನದಲ್ಲಿ ಎಲ್ಲರನ್ನ ಪ್ರೀತಿಸೋದನ್ನ ಕಲಿತೆ, ದುಡಿಯಲು ಕಲಿತೆ, ಜವಾಬ್ದಾರಿಯನ್ನ ಕಲಿತೆ ಅಂತ ಹೇಳ್ತಾ ಇದ್ರೆ. ಅಂಬುಜಾ ಮಳಕೀಡಕರ ಇವ್ರು ಹೇಳ್ತಾರೆ, ಬಾಳು ಬೆಳಕಾಯಿತು, ನೀನು ಬಂದ ಮೇಲೆ ಬಯಸದೆ ಬಳಿ ಬಂದೆ, ಎಲ್ಲ ಹಾಡುಗಳು ಕೇಳಿ ಖುಷಿಯನ್ನ ನೀಡಿದ್ವು ಅಂತ ಹೇಳ್ತಾ ಇದ್ದಾರೆ. ಇನ್ನು ನನ್ನ ಸಂಗಾತಿ ಸಿಕ್ಕ ಮೇಲೆ ಸ್ವಚ್ಛತೆಯನ್ನ ಕಲ್ತ್ಕೊಂಡೆ, ಆದಷ್ಟು ಅಂದ್ರೆ ಮೊದಲು ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೆ, ಈಗ ಅದನ್ನ ಕಡಿಮೆ ಮಾಡಿದೀನಿ ಅಂತ ನವೀನ್ ಕುಮಾರ್ ಭದ್ರಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಜಯ್ ರಾಜಾಜಿನಗರಿಂದ ಸಹ ಮೆಸೇಜ್ ಮಾಡಿದ್ರು. ಮತ್ತೆ ಕೆಲವರು ಸಂದೇಶ ಕಳಿಸಿದ್ದೀರಿ, ನಿಮ್ಮ ಹೆಸರನ್ನ ತಿಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ ನಿಮ್ಮ ಮೆಸೇಜ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು ಇರಲಿ. ಇನ್ನು ಮೈದರಂಗರಿಯಿಂದ ಈರಣ್ಣ ಜೀವುರಾಯವರು ಸಂದೇಶ ಕಳಿಸಿದ್ದಾರೆ, ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಖುಷಿ ಆಯ್ತು ಅಂತ ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾರೆ, ನಾನು ನನ್ನ ಮೆಚ್ಚಿನ ಸಂಗಾತಿ ಅಂದರೆ ಆಕಾಶವಾಣಿಯಿಂದ ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದೀನಿ. ನನ್ನ ಗೆಳತಿ ಅಂದರೆ ಅದು ವಿವಿಧ ಭಾರತಿ, ಒಳ್ಳೆಯ ಸಂಸ್ಕಾರ ಕಲಿಸ್ತು, ಸಹನೆ, ತಾಳ್ಮೆ, ಸಾಕಷ್ಟು ವಿಷಯಗಳನ್ನು ಕಲಿಸ್ತು. ಅದನ್ನೆಲ್ಲವನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾಯಿದ್ರೆ. ಆಹಾ, ಎಂಥ ಒಳ್ಳೆಯ ಸಂದೇಶ ಕಳಿಸಿದಿರಾ. ನಿಜವಾಗ್ಲೂ ನಿಮ್ಮ ಮೆಸೇಜ್ ಓದಿ ತುಂಬ ಖುಷಿಯಾಯಿತು ಕೇಳಿದ್ರೆ.

0: ಅಂತೂ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಕೆಲವರು ಸಂದೇಶ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸಮಯ ಆಗಿದೆ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕದ ನೂತನ ರಾಜ್ಯಪಾಲರನ್ನಾಗಿ ನೇಮಿಸಿದ್ದಾರೆ. ಇದೇ ವೇಳೆ ಕೇರಳದ ರಾಜ್ಯಪಾಲರಾಗಿ ಓಂ ಪ್ರಕಾಶ್ ಮಾಥುರ್, ತಮಿಳುನಾಡಿನ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಒಡಿಶಾದ ರಾಜ್ಯಪಾಲರಾಗಿ ಬ್ರಿಜ್ ಮೋಹನ್ ರಾಮ್, ಉತ್ತರಾಖಂಡದ ರಾಜ್ಯಪಾಲರಾಗಿ ಡಾ ದಲ್ಸಿಂಗ್ ಬಿಸೇನ್ ಹಾಗೂ ಸಿಕ್ಕಿಂನ ರಾಜ್ಯಪಾಲರಾಗಿ ದುಷ್ಯಂತ್ ಗೌತಮ್ ನೇಮಕಗೊಂಡಿದ್ದಾರೆ. ಭಾರತ ಮತ್ತು ಬ್ರಿಟನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು 2030 ವೇಳೆಗೆ ದ್ವಿಗುಣಗೊಳಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಭಾರತ ಬ್ರಿಟನ್ ಜಂಟಿ ಆರ್ಥಿಕ ಮತ್ತು ವ್ಯಾಪಾರ ಸಮಿತಿಯ 16ನೇ ಅಧಿವೇಶನದ ವ್ಯವಹಾರ ಸಭೆಯಲ್ಲಿ ಅವರು ಮಾತನಾಡಿದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ 33ನೇ ಸಂಸ್ಥಾಪನಾ ದಿನವನ್ನು ಇಂದು ನವದೆಹಲಿಯಲ್ಲಿ ಆಚರಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್, ಹವಾಮಾನ ಬದಲಾವಣೆ, ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ದುರ್ಬಲತೆ ಸೇರಿದಂತೆ ಹಲವು ಸವಾಲುಗಳು ಇಂದಿಗೂ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಬೀರೂರು ರೈಲ್ವೆ ಮಾರ್ಗದ ಡಬ್ಲಿಂಗ್ಗೆ ಈಗಾಗಲೇ ಸರ್ವೆ ಕಾರ್ಯ ನಡೆಯುತ್ತಿದ್ದು, ಶೃಂಗೇರಿ ಶಿವಮೊಗ್ಗ ಹೊಸ ರೈಲು ಮಾರ್ಗದ ಪ್ರಸ್ತಾವನೆಯು ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಿವಮೊಗ್ಗದಲ್ಲಿಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಿ ದೇಶದ ವರ್ಚಸ್ಸಿಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಆರೋಪಗಳಿಗೆ ಕಾಂಗ್ರೆಸ್ ಸೂಕ್ತ ಪುರಾವೆಗಳನ್ನು ಒದಗಿಸಬೇಕು ಎಂದು ಬಿಜೆಪಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಇದೇ 15ರಿಂದ 18ರವರೆಗೆ ನಡೆಯಲಿರುವ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಸೆಮಿಸ್ಟರ್ ಪರೀಕ್ಷೆ ನಿಗದಿಪಡಿಸಿರುವುದನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಂಗಳೂರಿನ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಪ್ರತಿಭಟನೆ ನಡೆಸಿದರು. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಂಧ್ರಪ್ರದೇಶ ದಿನದಾಟದ ಅಂತ್ಯಕ್ಕೆ 6 ವಿಕೆಟ್ನಷ್ಟಕ್ಕೆ 331 ರನ್ ಗಳಿಸಿದೆ. ಈ ಮೂಲಕ 57 ರನ್ಗಳ ಮುನ್ನಡೆ ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.